ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನ ಆರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948 ಆಷಾಢ 20, ಅಂದರೆ 2026ನೇ ಇಸ್ವಿಯ ಜುಲೈ ತಿಂಗಳ 11ನೇ ತಾರೀಕಿನ ಶುಭ ಪ್ರದಾಯಕವಾದಂತಹ ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಎಲ್ಲಿರಲಿ ಹೇಗಿರಲಿ ನನ್ನಗೂ ನಿನಗಿರಲಿ.
9: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:12 ಎಂದ ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್. ಮುಂಜಾನೆಯ ಸಮಯದಲ್ಲಿ ದೈವಿಕವಾದಂತಹ ಗೀತೆಗಳನ್ನ ಕೇಳ್ತಾ ನಮ್ಮ ದಿನವನ್ನು ಆರಂಭಿಸಿದಾಗ ದಿನವೆಲ್ಲವೂ ಕೂಡ ಒಂದು ರೀತಿಯಾದಂತಹ ಶ್ರೇಷ್ಠತೆಯ ಸಾತ್ವಿಕ ಭಾವನೆಯಲ್ಲಿ ಸಾಗುತ್ತೆ. ಅಂತಹ ದಿನ ಕ್ಷಣ ನಿಮ್ಮೆಲ್ಲರದ್ದು ಆಗಲಿ ಅಂತ ಆಶಿಸ್ತಾ ಮೊದಲನೇ ಗೀತೆಯಾಗಿ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ. ಸದ್ಯಕ್ಕೆ ಕೇಳಿ ದಾಸ ಕೀರ್ತನೆ ಒಂದನ್ನು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಉಪೇಂದ್ರ ಭಟ್ರವರ ಧ್ವನಿಯಲ್ಲಿ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣ.
2: ಸ್ನೇಹಿತರೆ, ಇದೀಗ ಕೇಳಿ ವಿಂಬಲ್ಟನ್ ಟೆನಿಸ್ ಕುರಿತಾದಂತಹ ರೇಡಿಯೋ ವರದಿ.
3: Remember, he hadn't played following his shock second round exit at last month's French Open in the build-up to Wimbledon, and there have been questions over his fitness.
4: Beginning of the tournament is always tough, you know, especially coming here. I feel like every round is different because of the grass, you know, it's changing a lot, so you need to adapt yourself. I knew mentally that today I had to

ವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ

0: ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ಧಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ಧತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ ಐದು ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತ

0: ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡಾ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ದ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡಾ 75%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ದ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ದ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕುರಿತಾಗಿ, ಅವರ ಸೊಗಸಾದ ಗೀತೆಗಳನ್ನ ಕೇಳ್ತಾ ಇದ್ವಿ. ದರಾ ಬೇಂದ್ರೆ ಅಥವಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಜ್ಜ ಅಂತ ಕರೀತಾರೆ ಅವ್ರನ್ನ, ಪ್ರೀತಿಯ ಅಜ್ಜ ಅಂತ ಕರೀತಾರೆ. ಹೀಗಿರ್ಬೇಕಾದ್ರೆ ಅವರ ಒಂದು ಕೃತಿಗಳು ಏನಿದೆ ಅದು ಜೀವನದ ತುಂಬ ಉತ್ತಮವಾದಂತಹ ಧ್ಯೇಯಗಳನ್ನು ಸಾರುವಂತಹ ಗೀತೆಗಳಾಗಿದ್ವು, ಸಾಹಿತ್ಯಗಳಾಗಿದ್ವು, ಕೃತಿಗಳಾಗಿದ್ವು. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಂತಹ ಹೆಗ್ಗಳಿಕೆ ಕೂಡ ಅವ್ರದ್ದಾಗಿತ್ತು ಅಂತ ಹೇಳ್ತಾ, ಅವರ ಮತ್ತೊಂದು ಬಹಳ ಸೊಗಸಾದ ಗೀತೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಮತ್ತು ಬದುಕಿ ಮಾಯೆಯ ಆಟ, ಈ ಎರಡು ಗೀತೆಯನ್ನು ಕೇಳಿ ಬರೋಣ.

ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ, ಇದನ್ನ ಹೇಳಿದ್ದು ವರಕವಿ ಬೇಂದ್ರೆರವರು. ಕನ್ನಡ ಕನ್ನಡಿಗರ ಕಿವಿಗೆ ಜೀವನ್ಯ ಸುರಿದಂತಹ ನಾದದ ಗಾರುಡಿಗ ಅಂಬಿಕಾತನಯ್ಯದತ್ತ ಅವರ ಒಂದು ಕುರಿತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಸಾಗಿತ್ತು. ಅವರ ವಿಶೇಷವಾದಂತಹ ಕೃತಿಗಳು ನಾಲ್ಕು ತಂತಿ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತಕವಾದಂತಹ ಕೃತಿ. ಇಲ್ಲಿ ನಾಲ್ಕು ತಂತಿಗಳು ಅಂತ ಹೇಳಿದ್ರೆ ನಾನು, ತಾಮನು, ಜೀವಾತ್ಮ, ಪರಮಾತ್ಮ ಅನ್ನುವಂತಹ ಆಯಾಮಗಳ ಅರ್ಥವಾಗಿದೆ. ಇಂತಹ ಸೊಗಸಾದ ಕೃತಿಗಳನ್ನ ನೀಡಿದ್ದಾರೆ, ಅದನ್ನು ಓದಿ ಅದರಲ್ಲಿರುವಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಕೆಲಸ ಸದ್ಯಕ್ಕೆ ನಮ್ಮದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅವರ ರಚನೆಯ ಮತ್ತೊಂದು ಗೀತೆಯನ್ನು ಕೇಳೋಣ ಅಂತ ಹೇಳ್ತಾ ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಬಂದಿರುವಂತಹ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಎಸ್ ರಾಜು, ಚಿಕ್ಕಹಂಕನಹಳ್ಳಿ, ಹರೀಶ್ ಮಲ್ಲೇಶ್ವರಂ, ನಮಗೆ ನಂಬರ್ನಿಂಗ್ ವಿತ್ 950 ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಉಷಾ ಹಲಸೂರಿನಿಂದ ಸಂದೇಶ ಕಳಿಸಿದಿರಾ, ಜೊತೆಗೆ ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದಿರಾ, ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಜೊತೆಗೆ ನಮಗೆ ಸಂದೇಶ ಬಂದಿದೆ ಗದಗಿಂದ, ವೀರಪ್ಪ ಗುರಿಕರ್ ಅಂಡ್ ಫ್ಯಾಮಿಲಿಯವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸರಿಯಾಗಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಕೇಳಿಸ್ತಾರೆ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ನಾರಿ

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ಕಾರ, ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾವನ ಬಿಲ್ಲು. 8:30 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ಹೆಲೋ ಕರ್ನಾಟಕ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥಾ ಮಲ್ನಾಡ್. ಸೊ ಹೇಗಿದ್ದೀರಾ, ಏನು ಸಮಾಚಾರ, ಹೇಗೆ ನಡೀತಾ ಇದೆ ನಿಮ್ಮ ವೀಕೆಂಡ್ ಪ್ಲಾನ್ಸ್ಗಳೆಲ್ಲ, ಆ್ಯಂಡ್ ಹಬ್ಬದ ಶಾಪಿಂಗ್ ಜೋರ? ಏನ ಅಶ್ವಿತಾ, ಇನ್ನು ಹಬ್ಬ ಎಲ್ಲಿದೆ, ಇವಾಗ್ಲೇ ಹೇಳ್ತಾ ಇದ್ರಲ್ಲ. ಅಫ್ಕೋರ್ಸ್ ರೀ, ಬೇಗ ಬೇಗ ಈಗಲೇ ಶಾಪಿಂಗ್ ಮಾಡ್ಬೇಕು. ಒಂದ್ಸಲ ಆಷಾಢ ಮುಗ್ದು ಶ್ರಾವಣ ಬಂತು ಅಂದ್ರೆ ಸಮಯ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾನು ಮೊನ್ನೆ ತಾನೇ ಯೋಚನೆ ಮಾಡ್ತಾ ಇದ್ದೆ, ಮೊನ್ನೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಿದ್ವಿ, ಈಗ ಆಲ್ರೆಡಿ 6 ಕಳೆದು ಇದೇನು 7 ಕೂಡ ಅರ್ಧ ಮುಗಿತಾ ಬಂತು. ಎಷ್ಟು ಬೇಗ ಸಮಯ ಸಾಕ್ತಾ ಇದೆಯಲ್ಲ. ಸೊ ಹೇಳ್ತಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ಪರ್ಚೇಸ್ ಮಾಡೋದಾದ್ರೆ ಬೇಗ ಬೇಗ ಮಾಡ್ರಿ, ಒಳ್ಳೊಳ್ಳೆ ಡಿಸ್ಕೌಂಟ್ಸ್ಗಳು ಸಿಗ್ತಾ ಇದೆ ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಕೂಡ ಇರುತ್ತೆ ಅಂತ ಹೇಳ್ತಾ ನಮ್ದಂತೂ ಪರ್ಚೇಸಿಂಗ್ ಆಯಿತು, ಅದಕ್ಕೆ ನಿಮ್ಗೆ ಹೇಳ್ತಿರೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಅನ್ನ ವೆರಿ ಪಾಸಿಟಿವ್ ನೋಟ್, ಒಂದೊಳ್ಳೆ ಬ್ಯೂಟಿಫುಲ್ ಟ್ರ್ಯಾಕನ್ನು ಕೇಳೋದ್ರ ಮೂಲಕ. ಅದಾದ ನಂತರ ಸದ್ಯಕ್ಕೆ ಎಲ್ಲರ ಮನಸ್ಸಿನ ಮಾತು, ಯಜಮಾನರು ಎಷ್ಟೇ ಹಬ್ಬಕ್ಕೆ ತಗೋ ಪರ್ಚೇಸಿಂಗ್ಗೆ, ಶಾಪಿಂಗ್ಗೆ, ಪೂಜೆ ಸಾಮಗ್ರಿಗಳಿಗೆ ಅಂತ ದುಡ್ಡು ಕೊಡ್ತಾ ಹೋದ್ರೂ ಕೂಡ ನಮ್ಮ ಮನಸ್ಸಲ್ಲಿರೋದು ಒಂದೇ ಮಾತು, ಸಾಲ್ತಾ ಇಲ್ಲ, ಇನ್ನೂ ಸಾಲ್ತಾ ಇಲ್ಲ, ಇನ್ನೂ ಬೇಕು ಅನ್ನೋದು ಅಲ್ವಾ.

ಎಸ್, ಸಾಲ್ಲಿ ಸಾಲ್ದೆ ಹೋಗ್ಲಿ, ನಮ್ಮ ಖುಷಿ ಮಾತ್ರ ಇಮ್ಮಡಿಸ್ತಾ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ನಾವಿದ್ದೀವಿ ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಂಡ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು? ಜನರಲಿ ನಿಮ್ಗೆ ಗೊತ್ತಿರೋ ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನಗರದ ಸುದ್ದಿ ಸಮಾಚಾರಗಳು, ದಿನದ ವಿಶೇಷತೆಗಳು ಹಾಗೂ ಒಂದಿಷ್ಟು ಆರೋಗ್ಯವನ್ನು ವೃದ್ಧಿಸುವಂತಹ ವಿಷಯಗಳ ಕುರಿತು ಮಾತಾಡ್ತೀವಿ, ರೈಟ್? ಹಾಗಿದ್ರೆ ಇವತ್ತಿನ ದಿನ ಏನು ವಿಶೇಷತೆ ಇದೆ, ಸ್ವಲ್ಪ ಇತಿಹಾಸದ ಪುಟಗಳನ್ನ ತೆಗೆದು ನೋಡೋಣ. ಇವತ್ತು ಜುಲೈ 11 1987 ಜಗತ್ತಿನ ಜನಸಂಖ್ಯೆ 5 ಶತಕೋಟಿ 5 ಬಿಲಿಯನ್ ತಲುಪಿತ್ತು. ಆದ್ದರಿಂದ ಈ ದಿನವನ್ನ ಜಾಗತಿಕವಾಗಿ ಡೇ ಆಫ್ 5 ಬಿಲಿಯನ್ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇವತ್ತು ಇಡೀ ವಿಶ್ವದಾದ್ಯಂತ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತೆ. ಸೊ ಅದು ಇವತ್ತಿನ ದಿನದ ವಿಶೇಷತೆ. ಆ್ಯಂಡ್ ನಿಮಗೆ ಈ ವಿಶ್ವ ಜನಸಂಖ್ಯಾ ದಿನದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅಥವಾ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಗೊತ್ತಿದ್ರೆ ನೀವು ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9484901013. ಆ್ಯಂಡ್ ಈ ವರ್ಷದ ಅಂದರೆ 2026 ಅಧಿಕೃತ ಧ್ಯೇಯವಾಕ್ಯ, ಥೀಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಇಯರ್ ಬಂದು ಯುವಜನರ ಆಸೆ ಮತ್ತು ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಅಂದರೆ ರಿಯಲೈಸಿಂಗ್ ದ

ಹೋಪ್ಸ್ ಆ್ಯಂಡ್ ಆಸ್ಪಿರೇಷನ್ ಆಫ್ ಯಂಗ್ ಪೀಪಲ್ ಟುಡೇ ಆ್ಯಂಡ್ ಫಾರ್ ದ ಫ್ಯೂಚರ್. ಬನ್ನಿ ಇದ್ರ ಕುರಿತು ಮತ್ತಷ್ಟು ಮಗದಷ್ಟು ಮಾತಾಡ್ತಾ ಸಾಗೋಣ, ಜೊತೆಗೆ ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ಕೂಡ ಕೇಳ್ತಾ ಸಾಗೋಣ ನಿಮ್ಮ ನೆಚ್ಚಿನ ಕನ್ನಡ ಕಾವನ ಬಿಲ್ಲಿನಲ್ಲಿ.

ಎರಡು ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ವಿ. ಆ್ಯಂಡ್ ಇದನ್ನು ಕೇಳಿದ ನಂತರ ನಮ್ಮ ವಿಷಯದ ಕುರಿತು ಮಾತನಾಡೋಣ. ಸುಮಾರು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಇಂದಿನ ಯುವಕರು ದೇಶದ ಆಸ್ತಿ, ಬಿಡದಿರಲಿ ಮೌಲ್ಯಗಳ ಜೊತೆಗಿನ ದೋಸ್ತಿ, ದೇಶಭಕ್ತಿ ತುಂಬಿ ಹರಿಯಲಿ, ನರ ನಾಡಿಗಳಲ್ಲಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ತಿಳಿದಿರಲಿ. ಏನ್ ಸೊಗಸಾಗಿ ಬರೆದಿದ್ದಾರೆ. ಶ್ರೀಧರಯ್ಯ ಎಜಿ ಹಳ್ಳಿಯಿಂದ ಸಂದೇಶ ಕಳಿಸಿದ್ರ, ಧನ್ಯವಾದಗಳು. ಅಶ್ವಿತಾ ಲವ್ ವಿತ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಸೌಭಾಗ್ಯ ಅವರು, ಧನ್ಯವಾದಗಳು. ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ರೆ, ರಾಜೇಶ್ ಅವರು ಕಾಫಿ ಕಪ್ಸ್ಗಳನ್ನೇ ಕಳಿಸ್ಬಿಟ್ಟಿದ್ದೀರ, ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಆ್ಯಂಡ್ ನಮಸ್ತೆ, ವಿಶ್ವ ಜನಸಂಖ್ಯೆ ದಿನಾಚರಣೆಯ ಶುಭಾಶಯಗಳು. ಮಾಹಿತಿ ಹಾಡುಗಳು ಇಷ್ಟ ಆಗ್ತಿದೆ ಅಂತ ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದಿಂದ ಪದ್ಮ, ಶ್ರೀಧರ್ ಪನಗಟ್ಟಿ ಎನ್ ಅನಂತ್ ಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಮಂಡಿಕಲ್ ಕೃಪಾ ಉಮೇಶ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ವೆಲ್, ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ ಅಂತ ಹೇಳಿದಾಗ ಹೆಚ್ಚಿನ ಜನ ಜನಸಂಖ್ಯೆಯನ್ನ ಹೇಗೆ ನಿಯಂತ್ರಣದಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ದಿನ ಇದೆ ಅಂತ ಯೋಚಿಸ್ತಿರ್ತೀರ. ಅಫ್ಕೋರ್ಸ್ ಜನಸಂಖ್ಯಾ ದಿನದ ವಿಶೇಷತೆ ಹೌದು, ಜನಸಂಖ್ಯೆಯನ್ನ

ಆ ಒಂದು ಮಾನವೀಯ ಮೌಲ್ಯಗಳೇ ಕಣ್ಮರೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರಿಂದ ಆ ಮಾನವ ಹಕ್ಕುಗಳು ಅಂದ್ರೆ ಏನು, ಅದು ಜನರಿಗೆ ಅನ್ವಯಿಸಬೇಕು, ಅರ್ಥ ಮಾಡಿಸ್ಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಈಗಲೂ ಕೂಡ ರೂರಲ್ ರೀಜನ್ಸ್ಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಹೆರಿಗೆಯ ಸಮಯದಲ್ಲಿ ಮೃತಪಡವರ ಸಂಖ್ಯೆ, ಬಾಣಂತಿಯ ಸಮಯದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಅದನ್ನ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಅದನ್ನ ಕುಗ್ಗಿಸ್ಬೇಕು, ಹೆರಿಗೆಯ ಆರೋಗ್ಯವನ್ನ ಕಾಪಾಡಬೇಕು. ಮತ್ತೆ ಈ ಪರಿಸರ, ನಮಗಿರೋದು ಒಂದೇ ಭೂಮಿ ಅಲ್ವಾ, ಇಷ್ಟು ಸಂಪನ್ಭರಿತವಾದಂತಹ ಭೂಮಿ, ಆ ಪರಿಸರ ಸುಸ್ಥಿರತೆಯ ಬಗ್ಗೆ ಜಾಗೃತಿ ಮೂಡಿಸೋದು ಈ ಒಂದು ದಿನದ ಮುಖ್ಯ ಉದ್ದೇಶವಾಗಿದೆ.

0: ಸೊಗಸಾದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇತ್ತು ಇವತ್ತಿನ ಕಾರ್ಯಕ್ರಮ ಹಲೋ ಕರ್ನಾಟಕದಲ್ಲಿ. ಅಂಡ್ ಇವತ್ತು ವಿಶ್ವ ಜನಸಂಖ್ಯಾ ದಿನ. ಅಂಡ್ ಈ ಒಂದು ವರ್ಷದ ಪ್ರಾಮುಖ್ಯತೆ ಏನಂದ್ರೆ, ವಿಶ್ವಸಂಸ್ಥೆಯ ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ಇಂದಿನ ಯುವ ಪೀಳಿಗೆ ಅಂದರೆ 18-39 ವರ್ಷದ ಒಳಗಿನವರು ಹಣಕಾಸಿನ ಅಭದ್ರತೆ ಮತ್ತು ವಸತಿ ವೆಚ್ಚಗಳ ಕಾರಣದಿಂದಾಗಿ ತಾವು ಅಂದುಕೊಂಡಷ್ಟು ಮಕ್ಕಳನ್ನು ಹೊಂದಲು ಹಿಂಜರಿತಾ ಇದ್ದಾರೆ. ಆದ್ದರಿಂದ ಅವರ ಶಿಕ್ಷಣ, ಆರೋಗ್ಯ ಮತ್ತು ಹಕ್ಕುಗಳ ಮೇಲೆ ಹೂಡಿಕೆ ಮಾಡುವುದು ಈ ವರ್ಷದ ಪ್ರಮುಖವಾದಂತಹ ವಿಷಯವಾಗಿದೆ. ಎಂತಹ ಬ್ಯೂಟಿಫುಲ್ ಥಾಟ್ ಅಲ್ವಾ? ಇದನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಪ್ರೋಗ್ರಾಂ ಸಖತ್ ಸಾಂಗ್. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಥಾ ಮಲ್ನಾಡ್.
1: रेन बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ನಮಸ್ಕಾರ, ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನಬಿಲ್ಲು. 9:02 ಈ ಒಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಅಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇರೋದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಸೊ ಹೇಗಿದ್ದೀರಾ, ಹೇಗೆ ನಡೀತಾ ಇದೆ ನಿಮ್ಮ ದಿನಾಚರಿ, ಎಲ್ಲ ಬಹಳ ಸೊಗಸಾಗಿದ್ದೀರಾ ಅಂತ ಭಾವಿಸ್ತಾ. ಅಂಡ್ ಈ ಸಮಯದಲ್ಲಿ ನಿಮ್ಮ ಇಷ್ಟದ ಗೀತನ ಕೇಳಬೇಕಾ? ಹಾಗಿದ್ರೆ ನೀವೇನ್ ಮಾಡಬೇಕು, ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸಬೇಕಾಗುತ್ತೆ. ನಮ್ಮ ಸಂಖ್ಯೆ ಹೀಗಿದೆ, 9489901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಸೊ ರಿಕ್ವೆಸ್ಟ್ ಶೋ ಆಗಿರೋದ್ರಿಂದ ನಿಮ್ಮ ರಿಕ್ವೆಸ್ಟ್ ಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಸದ್ಯಕ್ಕೆ ನೀವು ಕೇಳಿದಂತಹ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಉಪಾಸನೆ ಚಿತ್ರದಿಂದ ಉತ್ತಮವಾದಂತಹ ಗೀತೆಯನ್ನ ಕೇಳಿ ಬಂದಾಯ್ತು. ಅಂಡ್ ನಮಗೋಸ್ಕರ ಈ ಸೊಗಸಾದ ಗೀತೆಗಳನ್ನ ಪ್ಲೇ ಮಾಡಿ ಅಂತ ಕೇಳಿರೋದು ಯಾರ್ಯಾರು ಅಂತ ನೋಡೋಣ. ನಮಗೆ ಸಂದೇಶ ಬಂದಿದೆ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ, ಭಾವನಾ ರವಿಶಿರ ತುಮಕೂರಿನಿಂದ, ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿದರೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ. ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಪುರ ಗ್ರಾಮದಿಂದ ನಾಗರಾಜ್ ನಮಗೆ ಸಂದೇಶ ಕಳಿಸಿದ್ದಾರೆ. ಅಂಡ್ ಅಫ್ಕೋರ್ಸ್ ನಮ್ದು ಟಿಫನ್ ಆಯಿತು, ನೀವು ಹೇಗಿದ್ದೀರಾ? ಸತೀಶ್ ರವರು ಉಡುಪಿಯಿಂದ ಮೆಸೇಜ್ ಮಾಡಿದರೆ, ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರ ಪೀಠದಿಂದ ಸಂದೇಶ ಕಳಿಸಿದ್ದಾರೆ. ಶೃಂಗೇರಿಯ ಕಿಗ್ಲಾದಿಂದ ಸಹನಾ ಗಾಯತ್ರಿ ನಂದಕಿಶೋರ್ ನಮಗೆ ಸಂದೇಶ ಕಳಿಸಿದ್ದಾರೆ. ಶಿಡ್ಲಘಟ್ಟದಿಂದ ಗಜಲಕ್ಷ್ಮಿಯವರು ಮೆಸೇಜ್ ಮಾಡಿದರೆ, ಶಶಿಕಲಾ ನಾಗರಾಜು ಯಲಚನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸಿದ್ದಾರೆ. ನೀಲಕಂಠಪ್ಪ ಸಿಂಧನೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಮೆಸೇಜ್ ಬಂದಿದೆ, ಯಾಕೆ ನಮ್ಮ ಹೆಸರನ್ನ ಓದಿಲ್ಲ ಅಂತ ಹೇಳಿ ಅಂತ ನೀವು ಯೋಚಿಸ್ತಾ ಇದ್ರೆ, ಅದು 9 ಗಂಟೆಗಿಂತ ಮುಂಚೆ ನೀವು ಮೆಸೇಜ್ ಮಾಡಿರೋದ್ರಿಂದ ಅದನ್ನ ಕನ್ಸಿಡರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಯಾರು ಸರಿಯಾಗಿ 9 ಗಂಟೆಗೆ ಮೆಸೇಜ್ ಮಾಡಿದರೋ ಆ ನಂತರದಿಂದ ಬಂದಂತಹ ಸಂದೇಶಗಳನ್ನ ನಾವು ಕನ್ಸಿಡರ್ ಮಾಡಿದೀವಿ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣ.

ಸೊಗಸಾದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ಕಾರ್ಯಕ್ರಮ ಸಖತ್ ಸಾಂಗಿನಲ್ಲಿ. ಹಾಯ್ ಅಶ್ವಿತಾ, ನಮಗೋಸ್ಕರ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡ್ತೀರಾ ಅಂತ ಮೆಸೇಜ್ ಮಾಡಿದ್ದಾರೆ ನಮಗೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಿಂದ ಎ ಬಿ ರಾಜುರವರು. ಜೊತೆಗೆ ಪ್ಲೀಸ್ ಈ ಹಾಡನ್ನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಉಮಾರ್ ಅವರು, ಕ್ಷಮಿಸಿ ಉಷಾರ್ ಅವರು ಹಲಸೂರಿನಿಂದ. ಬಟ್ ಉಷಾ ಅವರೇ, ದಯವಿಟ್ಟು ನಿಮ್ಮ ಹೆಸರನ್ನ ತಿಳಿಸೋದನ್ನ ಮರಿಬೇಡಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬರ್ತಿದೆ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ದೇವಾನಂದ ಇಟಕಿ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಕವಳಿ ಫ್ಯಾಮಿಲಿ ಮನೋಜ್, ಸಮರ್ಥ್, ಶಿವಲಿಂಗಪ್ಪ, ಮಂಜುಳಾ ಇಳ್ಕಲ್ ಡಿಸ್ಟಿಕ್ ಬಾಗಲಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಚಂದ್ರಶೇಖರ್, ರಿಷಭ್ ದೇವರಾಜ್, ಜಯಲಕ್ಷ್ಮಿ ಪಾಪಚಮ್ಮ, ಅಂಜನ್ ಕುಮಾರ್, ಲಲಿತ್ಕಾ ಕುಮಾರ್ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ರಾಜು ಹೇಮಾ ಚಿಕ್ಕೇರೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅಂಡ್ ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಪದ್ಮಪನಗ ಶ್ರೀಧರ್ತಿ ಅನಂತ್ ಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂಧ್ಯಾ, ರಸಗ್ನ, ಸಂತೋಷ್ ವಸಂತಪುರದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ನೀವು ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ

0: ಒಂದೊಳ್ಳೆ ಡ್ಯಾನ್ಸ್ ಬೀಟ್ ಅಷ್ಟೇ ಮೆಲೋಡಿಯಸ್ ಆಗಿರುವಂತಹ ಸಾಂಗ್ ವಂಶಿ ಚಿತ್ರದ ಒಂದು ಗೀತೆನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮ್ನ ಬಿಲ್ನಲ್ಲಿ. ಆ್ಯಂಡ್ ಈ ಸಮಯದಲ್ಲಿ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಶ್ವಿತಾ ಅಂತ ಹೇಳ್ತಿದ್ರೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ಥ್ಯಾಂಕ್ ಯು ಸೋ ಮಚ್, ನಮ್ಮ ಗೀತೆನ ಪ್ಲೇ ಮಾಡಿದ್ದಕ್ಕಿಂತ ಸುಮಾರು ಜನ ಸಂದೇಶ ಕಳಿಸಿದ್ರೆ ಯು ಮೋಸ್ಟ್ ವೆಲ್ಕಮ್. ಮಹಾಲಿಂಗಪುರದಿಂದ ದಶರಥ್, ಮಂಕ್, ಲಕ್ಷ್ಮೀ, ರೇಣುಕಾ, ಪ್ರಿಯಾಂಕಾ, ಮಹಾಲಿಂಗ್, ಭೂಮಿಕಾ ನಮಗೆ ಮೆಸೇಜ್ ಮಾಡಿದ್ದಾರೆ, ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಈ ಹಾಡ್ನಂತೂ ನೀವು ಮಿಸ್ ಮಾಡಲೇಬಾರ್ದು ಅಂತ ನಮಗೆ ಮೆಸೇಜ್ ಬಂದಿದೆ. ಮಂಡಿಕಲ್ ಕೃಪಾ ನಮಗೆ ಈ ಗೀತೆನ ಪ್ಲೀಸ್ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ರೆ, ಜಿ ಎಸ್ ಶಂಕರ್ ಮುದೋಳದಿಂದ ತನುಶ್ರೀ ಅದ್ವೈತ ಅವರು ಸಂದೇಶ ಕಳಿಸಿ ಈ ಹಾಡ್ ಪ್ಲೀಸ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸೂರ್ ಅವರು ನಮಗೆ ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ, ಪುಟಾಣಿ ಸಂಯುಕ್ತ ಹಾಯ್ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣ. ಜೊತೆಗೆ ನಾಗರತ್ನ ಅವರೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಮೇಜ್ನ ಕಳಿಸಿದ್ದೀರಾ, ವೆರಿ ಕ್ಯೂಟ್. ಪ್ಲೀಸ್ ರೀಡ್ ಔಟ್ ಮೈ ನೇಮ್ ಅಂತ ಹೇಳ್ತಾ ಇದ್ದಾರೆ ಅಸ್ಸಾಂನಿಂದ ಹಿತೇಂದ್ರ ದಾಸ್ ಅವರು. ಹಾಯ್ ಹಿತೇಂದ್ರ ಅವರೇ, ಹೇಗಿದ್ದೀರಾ? ನಮ್ಮ ಮೇಲೆ ಬೇಜಾರೇನ್ರಿ, ನಮ್ಮ ಹಾಡನ್ನೇ ಹಾಕಲಿಲ್ವಲ್ಲ ಅಂತ ಚಂದನಕುಂಟೆ ಶಿರದಿಂದ ನಮಗೆ ಸಂದೇಶ ಕಂದಿದೆ. ರೂಪಾ, ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ್ ಅವರು ಕಳಿಸಿದ್ದಾರೆ. ಯಾಕೆ ಹೇಳ್ತೀರಾ, ಸಿಕ್ಕಾಪಟ್ಟೆ ಬೇಜಾರು ಕಂಡ್ರಿ ನನಗೆ ನಿಮ್ಮ ಮೇಲೆ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಯಾಕೆ ನನ್ನ ಹಾಡನ್ನ ಹಾಕ್ಲಿಲ್ಲ, ಯಾಕೆ ನನ್ನ ಹೆಸರನ್ನ ಹೇಳಿಲ್ಲ ಅಂತ ಸುಮಾರಷ್ಟು ಸಂದೇಶಗಳು ಬಂದಿದೆ. ನಮಗೆ ಮೆಸೇಜ್ ಮಾಡಿದ್ದಾರೆ ಶಂಕರ ಮಠದಿಂದ, ಆನೇಕಲ್ನಿಂದ ವೇದಾವತಿ ತನ್ಮಯ್ ಶಿವಶಂಕರ್ ಅವರು, ದಯವಿಟ್ಟು ನಮಗೋಸ್ಕರ ಮಿಶ್ರದ ಗೀತೆನ ಪ್ಲೇ ಮಾಡಿ ಅಂತ. ಸಂತೋಷ್ ಧೂಪದಾಳದಿಂದ ಸಂದೇಶ ಕಳಿಸಿದ್ದಾರೆ, ನಮಗೋಸ್ಕರ ಒಂದು ಉತ್ತಮ ಗೀತೆನ ಪ್ಲೇ ಮಾಡಿ ಅಂತ ಬೆಳಗಾವಿಯಿಂದ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಆ್ಯಂಡ್ ನಮಗೆ ಸುಜಾತ ಆರ್, ಗಣೇಶ್, ಯತೀಶ್, ಲಿಖಿತ, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ವಿಮರ್ಶ್, ಪೂರ್ವಿಕ್, ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಮುದ್ದೋಳ ತಾಲೂಕಿನ ಅಕ್ಕಿಮರಡಿಯಿಂದ ವಿಠ್ಠಲ ಕಂಬಾರ, ಕೃಷ್ಣಬಾಯಿ, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ, ಪ್ರೀತಂ ನಮಗೆ ಸಂದೇಶ ಕಳಿಸಿದರೆ. ಭಾಗ್ಯಮ್ಮ, ಜಗ್ಗಣ್ಣ, ನೀರಂಜನ, ಮಲ್ಲಸಂದ್ರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ನಮಸ್ತೆ ರೀ, ನಾವು ನಿಮ್ಮ ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ ಅಂತಿದ್ದಾರೆ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ, ಕಮದೆ, ಚಿಕ್ಕೋಡಿಯಿಂದ. ಥ್ಯಾಂಕ್ ಯು ಸೋ ಮಚ್. ಗೀತೆಗಳು ನಮ್ಗೆ ಇಷ್ಟ ಆಯಿತು ಅಂತ ನಿರ್ಮಲ ಗೊರಗುಂಟೆಪಾಳಿಯಿಂದ ಸಂದೇಶ ಕಳಿಸಿದ್ರೆ, ನಮಗೋಸ್ಕರ ಈ ಗೀತೆನ ಪ್ಲೇ ಮಾಡಿ ಅಂತ ಜಿ ಎಸ್ ಶಂಕರ್ ಅವರು ಮೆಸೇಜ್ ಮಾಡಿದ್ದಾರೆ. ಎನ್ಆರ್ಪುರದಿಂದ ಬಲರಾಮ, ವೆಂಕಟೇಶ್, ಶಿವಣ್ಣ, ತರುಣ್ ನಮಗೆ ಮೆಸೇಜ್ ಮಾಡಿದ್ದಾರೆ. ವೀಣಾ ಕರಿಯಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬಂದಿದೆ. ಲತಾ ಹಲ್ಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಗಜಾನನ ಭಟ್ ಬೂಲನಮಕ್ಕಿ ಹೊನ್ನಾವರದಿಂದ ಮೆಸೇಜ್ ಮಾಡಿದರೆ. ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್ ನನಗೋಸ್ಕರ ಗೀತನ ಪ್ಲೇ ಮಾಡಿ ಅಂತ ಶುಭಾ ಭಟ್ ಹೊನ್ನಾವರದಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಆರತಿ ಅವರೇ, ಹೇಗಿದ್ದೀರಾ? ಸಿರಗುಪ್ಪ ತಾಲೂಕಿನ ಬಾಗೇವಾಡಿಯಿಂದ ಬಸವರಾಜ್, ಶಿವು, ಮಾನಸ, ಸಂಜು ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು, ನನ್ನ ಇಷ್ಟದ ಗೀತೆನ ಪ್ಲೇ ಮಾಡ್ತಿರೋದಕ್ಕೆ ಅಂತ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಗಣಪತಿ ಕೋಡಿಯ ಚಿತ್ತಾರ ಹೊನ್ನಾವರದಿಂದ ನಮಗೆ ಮೆಸೇಜ್ ಮಾಡಿದೆ. ನಮಸ್ಕಾರ ರೀ ಅಶ್ವಿತಾ ಅವರೇ, ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಓಕೆ, ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? 9 ಗಂಟೆಗೆ ನಿಮ್ಮ ಮೆಸೇಜ್ ನಮ್ಮನ್ನು ಬಂದಿದೆಯಾ? ಓಕೆ, ಲೆಟ್ ಮೀ ಚೆಕ್. ಜೊತೆಗೆ ನಮಗೂ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಲೀಲಾ ಅಣ್ಣಿಗೇರಿಯಿಂದ ಸಂದೇಶ ಕಳಿಸಿದ್ರೆ. ಮೇಡಮ್ ನನಗೆ ತುಂಬ ಮನಸ್ಸಿಗೆ ಖುಷಿ ಆಗ್ತಿರುವಂತಹ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ರಂತ ಹೇಳ್ತಾ ಇದ್ರೆ ವಾಣಿ ಅವರು ಚಿಕ್ಕಲಸಂದ್ರದಿಂದ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶ್ರೀಕಾಂತ್ ಪೂಂಜಾರ್ ಮುಂಡರ್ಗೆಯಿಂದ. ವೆಂಕಟೇಶ್ ಅಣ್ಣಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ರಾಜರಾಜೇಶ್ವರಿ ನಗರದಿಂದ ರಾಮರತ್ನ ಅವರು ಮೆಸೇಜ್ ಮಾಡಿದ್ರೆ, ನನಗೂ ಒಂದು ಸಾಂಗ್ ಪ್ಲೇ ಮಾಡಿ ಅಂತ. ಆರ್ ಉದಯ್ಕುಮಾರ್ ರಾಂಪುರ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೊ ವಿಶೇಷವಾಗಿರುವಂತಹ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇತ್ತು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ನಮಗೆ ಮೆಸೇಜ್ ಬಂದಿದೆ ವರ್ಚಸ್ ವರುಣ್ರಿಂದ, ಎಲ್ಲ ಗೀತೆಗಳು ಖುಷಿಯಾಯಿತು ಅಂತ ಅನುಷಾ ಅವರು ಹೇಳ್ತಾ ಇದ್ರೆ. ರಾಯಭಾಗ ತಾಲೂಕಿನ ಬೆಕ್ಕೇರಿಯಿಂದ ಲಕ್ಷ್ಮಣ ಕಟ್ಟಿಕರ್, ಪ್ರತೀಕ, ಪ್ರಣವ್, ರಾಮ್ ತೇಜ್, ಪ್ರೇಕ್ಷಾ, ಶ್ರೀದೇವಿ ಮೆಸೇಜ್ ಮಾಡಿದ್ದಾರೆ. ರಾಘವೇಂದ್ರ ಹೆಬ್ರಿ, ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಅರಸೀಕೆರೆಯಿಂದ ಆರ್ ಉದಯಕುಮಾರ್, ರಾಮ್ಪುರ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸಂತೋಷ್ ಮ್ಯಾಗಡಿ ಇಳಕಲ್ ಇಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಎಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಮಹಾಲಿಂಗಪುರದಿಂದ ಆಯುಡಿನ್ ಬನ್ಹಟ್ಟಿ, ಮಮತಾಜ್ ಬನ್ಹಟ್ಟಿ, ರಿಯಾಜಾ, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಗತಾ, ಮರಿಯಾ ಅವರು ಮೆಸೇಜ್ ಮಾಡಿದ್ದಾರೆ. ಕಮ್ಮನಹಳ್ಳಿಯಿಂದ ವೀಣಾ ಕರಿಯಪ್ಪ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ, ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ಸಾಗೋಣ. ನಾವು ಕಾರ್ಯಕ್ರಮದ ಪ್ರಥಮದಲ್ಲೇ ಸಂದೇಶ ಕಳಿಸಿದ್ವಿ ನಮ್ಮ ಗೀತೆ ಪ್ಲೇ ಆಗಿಲ್ಲ ಅಂತ ಕಂಪ್ಲೇಂಟ್ ಇತ್ತು. ಖಂಡಿತ ನಿಮಗೋಸ್ಕರ ನಮ್ಮ ಗೀತೆ ಪ್ಲೇ ಆಗ್ತಾ ಇದೆ. ಆ್ಯಂಡ್ ಸುಮಾರು ಜನ ಸ್ನೇಹಿತರು ನಮ್ಮ ಇಷ್ಟದ ಗೀತೆನ ನೀವು ಪ್ಲೇ ಮಾಡಿಲ್ಲ ಅಂತ ಹೇಳಿರ್ತೀರಾ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಫಸ್ಟ್ ಇನ್ ಫಸ್ಟ್ ಸರ್ವ್ ಅನ್ನೋ ರೀತಿಲಿ ಫಸ್ಟ್ ಯಾರು ಮೆಸೇಜ್ ಮಾಡಿರ್ತಾರೋ ಆ ಗೀತೆಗಳನ್ನ ನಾವು ಆಯ್ದು ಪ್ಲೇ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಗೀತೆ ನಿಮಗೋಸ್ಕರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ನಮಸ್ತೆ ಎಲ್ಲರಿಗೂ, ಶುಭೋದಯ, ಬೆಳಗಿನ ಶುಭ ಮುಂಜಾನೆ ತಮ್ಮೆಲ್ಲರಿಗೂ ಕೂಡ. ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥಾ ಮಲ್ನಾಡ್. ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಹೇಗಿದ್ದೀರಾ? ಸೊ ಹೌ ಇಸ್ ಯೋರ್ ವೀಕೆಂಡ್ ಗೋಯಿಂಗ್ ಆನ್? ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತಾ ಇದ್ದೀನಿ. ಸಿನಿಚಿಟ್ಟೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಕುರಿತು ಕೆಲವೊಂದು ವಿಷಯಗಳ ಕುರಿತು ಅಥವಾ ಪ್ರೀತಿಯ ಕುರಿತು, ಸ್ನೇಹದ ಕುರಿತು, ಹೀಗೆ ಈ ವಿಷಯಗಳ ಕುರಿತು ಸಾಗುವಂತಹ ಗೀತೆಗಳನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ಹಾಗಿದ್ರೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಶೇಷತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನ ನಾನು ಹೇಳೋದ್ಕಿಂತ ನೀವು ಹೇಳೋ ಚಂದ ಅಲ್ವಾ? ಸೊ ಹಾಗಾಗಿ ಈ ಗೀತನ ಪ್ಲೇ ಮಾಡ್ತೀನಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಂತಹ ಗೆಸ್ ಅನ್ನ ನೀವು ಮಾಡಿ ನನಗೆ ಸಂದೇಶನ ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9484901013.

ವೆಲ್, ಸುಮಾರಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದಿರ. ಯಾರ್ಯಾರ ಸಂದೇಶ ಕರೆಕ್ಟಾಗಿದೆ ಅಂತ ನೋಡೋದಾದರೆ, ನಮಗೆ ಫಸ್ಟ್ ಕರೆಕ್ಟಾಗಿರೋ ಸಂದೇಶವನ್ನು ಕಳಿಸಿರುವಂಥದ್ದು ಬಂದು ರೂಪಾ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ ಶಿರದಿಂದ, ಕಿಶನ್, ಶೋಭಾರಾಣಿ, ಹನುಮಂತೇಗೌಡ, ಹ್ಯಾಡ್ಲಿ, ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. 100% ಕರೆಕ್ಟ್ ನಿಮ್ಮ ಉತ್ತರ. ಆ್ಯಂಡ್ ಹಂಪಿ ನಗರ ಬೆಂಗಳೂರಿನಿಂದ ಪದ್ಮಜ, ಶರತ್, ಬಿಡೆ ಇವರು ಕೂಡ ಸರಿಯಾದಂಥ ಉತ್ತರವನ್ನು ಕಳಿಸಿದ್ದಾರೆ. ನೋ, ನೆಕ್ಸ್ಟ್ ದೇವಾನಂದ ಇಟಗಿ ಶಿವಮೊಗ್ಗದಿಂದ ಸರಿಯಾದಂಥ ಉತ್ತರ. ವೆಲ್, ಇಷ್ಟು ಜನ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಾ. ಮಿಕ್ಕವರು ನಾವು ಉತ್ತರ ಕಳಿಸಿದೀವಲ್ಲ ಅಂತ ಅನ್ನೋಂಗಿದ್ರೆ, ಇಲ್ಲ, ಸರಿಯಾದಂತಹ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ಲಿಕ್ಕೆ ಹೊರಟಿರೋದು ಬಂದು. ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ನಿನ್ನೆ ಸಂಜೆ ಹಾಗೆ ವಾಯು ವಿಹಾರ ಅಂದರೆ ವಾಕಿಂಗ್ ಹೋಗ್ತಿರುವಂತಹ ಸಮಯದಲ್ಲಿ ಬರ್ತಾ ದಾರಿಲಿ ಇರಬೇಕಾದ್ರೆ ಒಂದು ಮಲ್ಲಿಗೆ ಹೂವಿನ ಪರಿಮಳ ನನ್ನನ್ನು ಆವರಿಸ್ಕೊಳ್ತು. ಆ ಹೂವನ್ನು ನೋಡಿದಾಗ ನನಗನ್ಸಿದ್ ಒಂದೇ, ಈ ಜಗತ್ತಿನಲ್ಲಿ ಹೂವು ಮತ್ತು ಹೆಣ್ಣು ಇವೆರಡಕ್ಕೂ ಒಂದು ಅದ್ಭುತವಾದಂತಹ ಹೋಲಿಕೆ ಇದೆ. ಅದೇನು ಗೊತ್ತಾ, ಹೂವು ತಾನು ಮುದುಡೋವರೆಗೂ ಕೂಡ ಸುಗಂಧ ನೀಡ್ತಾ ಇದ್ರೆ, ಹಾಗೆ ಒಬ್ಬ ಹೆಣ್ಣು ಕೂಡ ತನ್ನ ಕೊನೆ ಉಸಿರಿರೋವರೆಗೂ ಕೂಡ ತನ್ನವರ ಬದುಕಿಗೆ ಪ್ರೀತಿಯ ಸುಗಂಧವನ್ನೇ ಚೆಲ್ತಾ ಇರ್ತಾಳೆ ಅನ್ನೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣಿನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಹೂವಿನ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಯೋಚಿಸ್ತಾ ಇದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರುವಂತಹ ವಿಷಯ ಹೆಣ್ಣಿನ ಬಗ್ಗೆ, ಹೂವಿನ ಬಗ್ಗೆ, ಹಣ್ಣಿನ ಬಗ್ಗೆ ಇವೆಲ್ಲದರನ್ನ ಮಿಕ್ಸ್ ಮಾಡಿರುವಂತಹ ವಿಷಯ. ಇನ್ನೊಮ್ಮೆ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ, ಯಾವ ವಿಷಯ ಇರಬಹುದು ಅಂತ ಇನ್ನೊಂದ್ಸಲ ಚಿಂತನೆ ಮಾಡಿ ನಮಗೆ ಸಂದೇಶ ಕಳಿಸಿ. ಹೆಣ್ಣಿನ ಬಗ್ಗೆ, ಹೆಣ್ಣೊಬ್ಬಳೆನ ಬಗ್ಗೆ ಖಂಡಿತ ಅಲ್ಲ, ಯಾವ ವಿಷಯ ಇರಬಹುದು ಯೋಚನೆ ಮಾಡಿ ಸ್ವಲ್ಪ ಮೆದುಳಿಗೆ ಕೆಲಸನ ಕೊಡಿ ಅಂತ ಹೇಳ್ತಾ ಈ ಗೀತೆನ ಕೇಳಿ ಎಂಜಾಯ್ ಮಾಡಿ.

ಕೆಆರ್ ರಮೇಶ್ ಗಾಯತ್ರಿ ನಗರದಿಂದ, ಸೂಪರ್ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಕೊಟ್ಟಿದ್ದೀರಾ. ಆ್ಯಂಡ್ ದಿಲೀಪ್ ಕಲ್ಯಾಣ್ಕರ್, ಥ್ಯಾಂಕ್ ಯು ನಿಮ್ಮ ಒಂದು ಮೆಸೇಜ್ಗೆ. ನನಗಂತೂ ಗೊತ್ತಾಗ್ತಿಲ್ಲ, ನೀವೇ ಹೇಳಿ ಅಶ್ವಿತಾ ಅಂತಿದ್ದಾರೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ರಾಜೇಶ್, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನೇನು ಹೇಳಬೇಕು ಹೇಳಿ. ಆ್ಯಂಡ್ ಸುಮಾರು ಜನ ಹೂವಿನ ಬಗ್ಗೆನ ಹೆಣ್ಣಿನ ಬಗ್ಗೆನ ಅಂತೆಲ್ಲ ಮಾತಾಡ್ತಾ ಇದ್ದೀರಾ. ಆ್ಯಂಡ್ ಈ ಎರಡು ಸಾಂಗು, ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಾರೆ, ಮತ್ತು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ಈ ಎರಡೂ ಗೀತೆಯನ್ನು ನೀವು ಕೇಳಿದಾಗ ಎರಡೂ ಗೀತೆಯಲ್ಲೂ ಒಂದು ಅಂಶ ಬಹಳ ಕಾಮನ್ ಆಗಿದೆ. ಅದೇನು ಹೇಳಿ? ಅದೇ ರೀ, ಹೆಣ್ಣನ್ನು ಎಷ್ಟು ಚೆನ್ನಾಗಿ ಹೊಗಳಿದಾರಲ್ವಾ. ಇವತ್ತಿನ ನಮ್ಮ ಶೋನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಹೊಗಳಿಕೆ, ಹೊಗಳಿಕೆ ಅನ್ನುವಂಥ ಒಂದು ಸುಂದರ ಪದದ ಬಗ್ಗೆ. ಸರಿಯಾದಂತಹ ಉತ್ತರ ಕಳಿಸಿರೋರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಗೀಗ ಸಂತೋಷ್ ಮ್ಯಾಗಡಿಯಿಂದ ಇಳಕಲ್ಲಿಂದ ಸಂದೇಶ ಕಳಿಸಿದಿರಾ, ಥ್ಯಾಂಕ್ ಯು. ವೆಲ್, ಹೊಗಳಿಕೆ ಅಂತ ಹೇಳಿದ್ರೆ ಏನು? ಯಾರನ್ನು ಇಂಪ್ರೆಸ್ ಮಾಡೋಕೆ ಆಡುವಂತಹ ಸುಳ್ಳಿನ ಮಾತುಗಳು ಇವು, ಅಥವಾ ಒಬ್ಬ ಹೆಣ್ಣಿನ ಅಸ್ತಿತ್ವಕ್ಕೆ, ಆಕೆಯ ಆಂತರಿಕ ಶಕ್ತಿಗೆ ತಲೆಬಾಗಿ ಮನಸ್ಸಿನಾಳದಿಂದ ಅರ್ಪಿಸುವ ಗೌರವದ ಹೊಗಳಿಕೆನ? ನೋಡಿ ಸ್ನೇಹಿತರೆ, ನಾವೆಲ್ಲರೂ ಹೆಣ್ಣಿನ ಬಾಹ್ಯ ಸೌಂದರ್ಯವನ್ನು, ಆಕೆಯ ಕಣ್ಣು ಮುಖ ನಗುವನ್ನು ತುಂಬ ಸುಲಭವಾಗಿ ಹೊಗಳ್ಬಿಡ್ತೀವಿ. ಆದರೆ ನಿಜವಾದ ಹೊಗಳಿಕೆ ಇರೋದು ಆಕೆಯ ಬಾಹ್ಯ ರೂಪದಲ್ಲಲ್ಲ, ಆಕೆಯ ಆಂತರಿಕ ಜಗತ್ತಿನಲ್ಲಿ. ಇದನ್ನು ರವಿಚಂದ್ರ ಚಿತ್ರದಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಒಂದು ಹೆಣ್ಣನ್ನು ದೇವತೆಯಾಗಿ, ದೇವತೆಯ ರೂಪದಲ್ಲಿ ಕಾಣುವಂಥ ಅವರ ಹೊಗಳಿಕೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಆ ಒಂದು ಚಿಂತನೆಗೆ ಒಂದು ದೊಡ್ಡ ಸಲಾಂ ಅಂತ ಹೇಳಬಹುದು. ಇಷ್ಟು ಸೊಗಸಾದಂತಹ ಸಾಹಿತ್ಯ ಬರೆದದ್ದು ಬೇರಾರೂ ಅಲ್ಲ, ಚಿ ಉದಯಶಂಕರ್ ಅವರು. ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹೆಣ್ಣನ್ನು ದೈವಿಕವಾಗಿ ಹೊಗಳಿದಂತಹ ಈ ಒಂದು ಗೀತೆ ಸದ್ಯಕ್ಕೆ ನಿಮಗೋಸ್ಕರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಹೇಗಿದೆ ಹಾಡುಗಳು, ಇಷ್ಟ ಆಗ್ತಾ ಇದೆಯಾ? ಸೊ ನಿಮ್ಮ ಸಂದೇಶಗಳೇ ನನಗೆ ಎಲ್ಲ ಉತ್ತರವನ್ನು ನೀಡ್ತಾ ಇದೆ, ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಒಂದು ಹೆಣ್ಣನ್ನ ಹೊಗಳುವಂತಹ ಗೀತೆಗಳನ್ನ ನಾವು ಪ್ಲೇ ಮಾಡ್ತಾ ಸಾಕ್ತಾ ಇದೀವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಹೆಣ್ಣ ನೋಡಿ ಮಗಳಾಗಿ ಹುಟ್ಟಿ ತನ್ನ ತಂದೆ ತಾಯಿಯ ಜೊತೆಗೆ ಹೆಮ್ಮೆಯಾಗಿ ಬೆಳೀತಾಳೆ, ಮತ್ತೊಂದು ಮನೆಗೆ ಸುಸಿಯಾಗಿ ಹೋಗ್ತಾಳೆ. ಇಡೀ ಮನೇನ ಅಚ್ಚುಕಟ್ಟಾಗಿ ಕಟ್ಟಿ ನಿಲ್ಲಿಸುವಂತಹ ಆಕೆಯ ತಾಳ್ಮೆ ಇದೆಯಲ್ಲ, ಅದನ್ನ ಯಾವತ್ತಾದ್ರೂ ಯಾರಾದ್ರೂ ಹೊಗಳಿದೀರಾ? ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ, ಹೆಣ್ಮಕ್ಳಂದ್ರೆ ಹೀಗೆ ಇರ್ಬೇಕಪ್ಪ, ಸಹನೆಯಿಂದ ತಾಳ್ಮೆಯಿಂದನೇ ಇರಬೇಕು, ಅದ್ರಲ್ಲಿ ಹೊಗಳೋದೇನಿದೆ? ಕಣ್ಣಿಗೆ ಕಾಣದ ನೂರಾರು ನೋವುಗಳನ್ನ, ಜವಾಬ್ದಾರಿಗಳನ್ನ ತನ್ನ ಮುದ್ದಾದ ನಗುವಿನ ಹಿಂದೆ ಬಚ್ಚಿಟ್ಕೊಂಡು ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುವ ಆಕೆಯ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆಯಲ್ಲ, ಅದು ಎಲ್ಲಿಯೂ ಸಿಗ್ದಂತಹದ್ದು. ಕೋಟಿ ನಮನ ಕೊಟ್ಟರು ಸಾಲದೆ ಇರೋದು. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ವರಕವಿ ಬೇಂದ್ರೆಯವರ ಬಗ್ಗೆ ಮಾತಾಡ್ತಾ ಇದ್ದೆ. ವರಕವಿ ಬೇಂದ್ರೆಯವರು ಹೇಳ್ತಾರೆ, ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಈ ಸಮರಸದ ಬದುಕನ್ನ ಪುರುಷನಿಗೆ ಕಲ್ಪಿಸಿಕೊಡೋದೆ ಅಥವಾ ಕಟ್ಟುಕೊಡೋದೆ ಒಬ್ಬ ಹೆಣ್ಣು. ಆಕೆ ತಾಯಿಯಾಗಿ ಜೋಲಿ ತೂಗುವಾಗ ಜಗತ್ತನ್ನೇ ಮರೆಸ್ತಾಳೆ, ಹೆಂಡತಿಯಾಗಿ ಹೆಗಲು ಕೊಡುವಾಗ ಇಡೀ ಪ್ರಪಂಚವನ್ನೇ ಗೆಲ್ಲುವ ಶಕ್ತಿ ನೀಡ್ತಾಳೆ, ಮಗಳಾಗಿ ಅಪ್ಪ ಅಂತ ಕರೆಯುವಾಗ ಸ್ವರ್ಗವನ್ನೇ ಭೂಮಿಗೆ ತರ್ತಾಳೆ. ಹೆಣ್ಣು ಕೇವಲ ಒಂದು ಜೀವವಲ್ಲಾಗಿಲ್ಲರೆ, ಆಕೆ ಬದುಕನ್ನ ಎನ್ಲೈಟನ್ ಮಾಡುವ, ಅಂದ್ರೆ ನಮ್ಮ ಬಾಳಿಗೆ ದಾರಿದೀಪ ತೋರಿಸುವಂತಹ ಒಂದು ಜ್ಯೋತಿ.

ಈ ವಿಷಯದಲ್ಲಿ ನಮ್ಮ ಸಾಹಸ ಸಿಂಹ ವಿಷ್ಣು ದಾದಾರ್ ಅವರ ಎಲ್ಲಾ ಸಿನಿಮಾಗಳಲ್ಲಿ ಹೆಣ್ಣಿನ ಹೊಗಳಿಕೆ ಮತ್ತು ಗೌರವ ಕೊಡುವ ರೀತಿ ನಮ್ಮೆಲ್ಲರಿಗೂ ಮಾದರಿ ಅಂತ ಸಂತೋಷ್ ಮ್ಯಾಗಡಿ ಇಳಕಲ್ನಿಂದ ಮೆಸೇಜ್ ಮಾಡಿದ್ದಾರೆ. ವಿ ಮಿಸ್ ಯು ದಾದಾ ಅಂತ ಹೇಳ್ತಾ ಇದ್ದಾರೆ. ಸೊ ಆಸ್ ಮೀ, ಸೊ ಆಸ್ ಆಲ್, ನಾವೆಲ್ಲರೂ ಕೂಡ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀವಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದಲ್ಲಿ ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ, ಜೀವನದಿ ಚಿತ್ರದಿಂದ. ಇದೇ ಚಿತ್ರದಲ್ಲಿ ಆರ್ ಎನ್ ಜಯಗೋಪಾಲ್ ಒಂದು ಉತ್ತಮ ಕ್ಯಾರೆಕ್ಟರ್ ಅಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ನನ್ನ ಸ್ನೇಹಿತರೆ, ಎಷ್ಟೋ ಸಲ ನಾವು ಒಂದು ಹೆಣ್ಣನ್ನ ಆಕೆ ಮದುವೆ ಆದ್ಮೇಲೆ ಅಥವಾ ಮಕ್ಕಳಾದ್ಮೇಲೆ ಅಥವಾ ವಯಸ್ಸಾಗ್ತಾ ಬರ್ತಾ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಒಂದು ಗಂಡಗಿಂತ ಆಕೆ ವಯಸ್ಸು ತುಂಬ ಜಾಸ್ತಿ ಆಗಿದೆಯೇನೋ ಅಂತ ಅನ್ನೋ ರೀತಿ ಕಾಣುತ್ತೆ. ಬಿಳಿ ಕೂದಲಾಗಿರಬಹುದು ಅಥವಾ ವಿಪರೀತ ಕೆಲಸ ಮಾಡಿ ಮಾಡಿ ಮಾಡಿ ಮಾಡಿ ಆ ರೂಪನೇ ಬದಲಾಗಿರುತ್ತೆ. ಇತ್ತೀಚೆಗಿನ ಈ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನೋಡಿದಾಗ ಆಕೆನ ತುಂಬ ಅವಮಾನಿಸುವಂತಹ, ಹೀಯಾಳಿಸುವಂತಹ, ಹಿಂದೆ ಹೇಗಿದ್ರಪ್ಪ ಇವಾಗ ಹೇಗಿದ್ದಾರೆ ಅನ್ನೋ ರೀತಿ ಹೇಳುವಂತಹ ಸಂದೇಶಗಳು, ವಿಡಿಯೋಸ್ಗಳನ್ನ ಸುಮಾರಷ್ಟು ನೋಡ್ತಾ ಇರ್ತೀವಿ. ಬಟ್ ನಾವೊಂದು ಹೇಳೋದು, ಆ ಹೆಣ್ಣು ಆ ರೀತಿ ಆಗಿದ್ದಾಳೆ, ಕಾಲು ಒಡೆದಿದೆ, ಆಕೆ ಕಾಲೆಲ್ಲ ಸಂಪೂರ್ಣವಾಗಿ ಒಡೆದು ಬಿಟ್ಟಿದೆ ಅಥವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತುಂಬ ಪ್ರಿಪೇರ್ಡ್ ಆಗಿಲ್ಲ ಅಂದ ತಕ್ಷಣ ಆಕೆಗೆ ಅದನ್ನೆಲ್ಲ ಅದ್ರ ಬಗ್ಗೆ ಕಾಳಜಿ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ

ಸ್ಕಿಲ್ಸ್ಗಳು ತುಂಬ ಮುಖ್ಯವಾಗಿ ಇರುತ್ತೆ. ಮಕ್ಕಳನ್ನ ಪಾಲಿಸೋದಾಗಿರ್ಬೋದು, ಓದಿಸೋದಾಗಿರ್ಬೋದು, ಒಂದು ದಿನದಲ್ಲಿ ಒಂದು ಹೆಣ್ಣು ಅದು ಎಷ್ಟು ಕೆಲಸ ಮಾಡ್ತಾಳೆ, ಟೀಚರಾಗಿ, ಟ್ಯೂಟರಾಗಿ, ಮನೆ ಕೆಲಸ ಮಾಡ್ತಾ, ನರ್ಸಾಗಿ, ಹೀಗೆ ವಿಭಿನ್ನವಾದಂತಹ ರೋಲ್, ಆ ರೋಲ್ ಶಿಫ್ಟ್, ರೋಲ್ ಚೇಂಜ್ ಆಗ್ತಿರ್ತಲ್ಲ. ಹೇಗೆ ನಮ್ಮ ಒಂದು ವೆಬ್ಸೈಟ್ಗಳಲ್ಲಿ ಎಷ್ಟೊಂದು ಟ್ಯಾಬ್ಸ್ಗಳನ್ನ ಓಪನ್ ಮಾಡಿದಾಗ ಅದು ಹೇಗೆ ಕಾಣುತ್ತೋ ಅದೇ ರೀತಿ ಒಂದು ಹೆಣ್ಣಿನ ಲೈಫ್ ಸ್ಟೈಲ್ ಎವ್ರಿ ಡೇ ಆನ್ ಅ ಡೈಲಿ ಬೇಸಿಸ್ ಈ ರೀತಿಯಾಗಿರುತ್ತೆ. ಹಾಗಂತ ನಮ್ಮ ಗಂಡ್ಮಕ್ಳೇನು ಆರಾಮಾಗಿರ್ತಾರೆ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಇವತ್ತಿನ ಪ್ರೋಗ್ರಾಮಲ್ಲಿ ನಿಮ್ಗೆ ಹೇಳೋದು ಒಂದು ಅಥವಾ ಒಂದು ಸಣ್ಣ ರಿಕ್ವೆಸ್ಟ್ ನಿಮಗೆ ಅಂದರೆ, ನಿಮ್ಮ ಬದುಕಿನಲ್ಲೂ ಇಂತಹ ಒಬ್ಬ ಹೆಣ್ಣು ಖಂಡಿತ ಇದ್ದೇ ಇರ್ತಾಳಲ್ಲ, ಅಮ್ಮ ಆಗಿರಬಹುದು, ಹೆಂಡತಿ ಆಗಿರಬಹುದು, ಅಕ್ಕ, ತಂಗಿ ಅಥವಾ ಬೆಸ್ಟ್ ಫ್ರೆಂಡ್ ಆಗಿರಬಹುದು. ನಾವೆಲ್ಲರೂ ಅವ್ರಿಗೆ ಪ್ರೀತಿಯಿಂದ ಉಡುಗೊರೆ ಕೊಡ್ತೀವಿ, ಸೀರೆ ಕೊಡಿಸ್ತೀವಿ, ಒಮ್ಮೊಮ್ಮೆ ಒಡವೆ ಸಹ ಕೊಡಿಸ್ತೀವಿ. ಆದರೆ ಇವತ್ತು, ಇವತ್ತು ಜುಲೈ 11, ಈ ಸುಂದರ ದಿನದಂದು ಅವ್ರಿಗೆ ಯಾವುದೇ ಖರ್ಚಿಲ್ಲದೆ ಇರುವಂತಹ ಅತ್ಯಂತ ಅಮೂಲ್ಯವಾದ ಗಿಫ್ಟ್ ಒಂದನ್ನು ಕೊಡಿ. ಅದೇ ಅಪ್ಪಟ ಮನಸ್ಸಿನ ಹೊಗಳಿಕೆ. ಅವ್ರ ಹತ್ರ ಹೋಗಿ, ನೀನು ನನ್ನ ಬದುಕಿನಲ್ಲಿದ್ದಕ್ಕೆ ನನ್ನ ಲೈಫ್ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಆ ಮಾತನ್ನು ಕೇಳಿದಾಗ ಆಕೆಯ ಕಣ್ಣಲ್ಲಿ ಮೂಡೋ ಆ ಆನಂದದ ಕಣ್ಣೀರು ಮತ್ತು ಆ ಮುಖದಲ್ಲಿ ಅರಳೋ ನಗು ಇದೆಯಲ್ಲ, ಅದು ಈ ಪ್ರಪಂಚದ ಯಾವ ಕೋಟಿ ಆಸ್ತಿಗೂ ಸಿಗಲ್ಲ. ಆ್ಯಂಡ್ ಇಟ್ ಶುಡ್ ಬಿ ಅ ಜೆನ್ಯೂನ್ ಕಾಂಪ್ಲಿಮೆಂಟ್ ಆಯ್ತಾ ಅವ್ರಿಗೆ. ಓ, ಇವರೇನೋ ನಾಟಕೀಯವಾಗಿ ಹೇಳ್ತಾ ಇದಾರೆ ಅನ್ನೋ ರೀತಿ ಅನಿಸಬಾರ್ದು. ಇದನ್ನು ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಆ್ಯಂಡ್ ಸಾಗಕ್ಕಿಂತ ಮುಂಚೆ ನನಗೂ ಕೂಡ ಇಂಟ್ರೆಸ್ಟ್ ಇದೆ ನಿಮ್ಮ ಬದುಕಿನ ಸೂಪರ್ ವುಮೆನ್ ಬಗ್ಗೆ. ನಿಮ್ಗೇನು ಅನಿಸುತ್ತೆ, ಯಾರಿರಬಹುದು ಅವರು, ಅದನ್ನು ಕೂಡ ನೀವು ನಮಗೆ ಶೇರ್ ಮಾಡಬಹುದು. ನಮ್ಮ ನಂಬರ್ 9480910013.

ನನ್ನ ಬದುಕಿನ ಸೂಪರ್ ವಿಮೆನ್ ನನ್ನ ಅಮ್ಮ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ರವರು ಜಾಲಹಳ್ಳಿಯಿಂದ. ಹೆಣ್ಣಿನ ವಯಸ್ಸು ಕೇಳಬಾರ್ದು, ಗಂಡಿನ ಸಂಬಳ ಕೇಳಬಾರ್ದು ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಕಣ್ರಿ. ಯಾಕಂದ್ರೆ ಸ್ತ್ರೀ ತನಗಾಗಿ ಮಾತ್ರ ಬಾಳದೆ ತನ್ನ ಕುಟುಂಬಕ್ಕೆ ಮೀಸಲಾಗಿರ್ತಾಳೆ, ಗಂಡು ಕೂಡ ತನಗಾಗಿ ಗಳಿಸದೆ ಹಣ ಎತ್ತಿಡುವುದಿಲ್ಲ, ಎಲ್ಲವನ್ನ ಕುಟುಂಬಕ್ಕಾಗಿ ದುಡಿಯುವುದು ಗೊತ್ತಾ ಅಂತ ಅನುಷ ಅವ್ರು ಹೇಳ್ತಾ ಇದ್ರೆ. ಅನುಷನ್ಗೊಂದು ಜೋರ ಚಪ್ಪಾಳೆ, ಎಷ್ಟು ಸೂಪರ್ ಆಗಿ ಬರೆದಿದ್ದೀರಾ ನೀವು, ಬಹಳ ಖುಷಿ ಆಯ್ತು ನಿಮ್ಮ ಮೆಸೇಜ್ನ ಓದಿ ನನಗೆ. ಪುಷ್ಪಾ ಪ್ರಶಾಂತ್ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಶ್ವಥ ನಾರಾಯಣ ಚೆಲ್ಲಘಟ್ಟ ಬೆಂಗಳೂರಿನಿಂದ ಸಂದೇಶ ಕಳಿಸಿ, ನನ್ನ ಲೈಫ್ನ ಸೂಪರ್ ಸ್ಪೆಷಲ್ ವುಮೆನ್ ನನ್ನ ವೈಫ್ ಸುಕನ್ಯಾ, ಸೆಕೆಂಡ್ ನನ್ನ ಮಗಳು ಹಂಸ ರಾಜಶ್ರೀ, ನಾನು ಒಬ್ಬ ತಂದೆ ಅಂತ ನಿರೂಪಿಸಿದ್ದು ಇವರಿಬ್ರು ಅಂತ ಹೇಳ್ತಾ ಇದ್ದೀರಾ. ಸೂಪರ್ ಸರ್, ಅವರಿಬ್ರು ತುಂಬ ಲಕ್ಕಿ ಅಂತ ನಾನು ಭಾವಿಸ್ತೀನಿ. ನನ್ನ ಜೀವನದಲ್ಲಿ ನನ್ನ ಶ್ರೀಮತಿಯವರೇ ನನ್ನ ಅಪಾರವಾದಂತಹ ಕೊಡುಗೆ ಅಂತ ಸೈಯದ್ ಚಿಕ್ಕಬಳ್ಳಾಪುರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸೂಪರ್ ಸರ್. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಕೊನೆಗೂ ಸಂದೇಶ ಕಳಿಸಿ ಮುನಿಸನ್ನ ಬಿಟ್ಟು ನಮ್ಮ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೆಣ್ಣಂದ್ರೇ ಚಂದ ಅಲ್ವಾ. ಇವತ್ತು ನನ್ನ ಮಗಳು ರಾಜ್ಕುಮಾರಿ ಅವರ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ ಮಂಜುಳಾ ಗಿರೀಶ್ ದಾವಣಗೆರೆಯಿಂದ. ವೆರಿ ವೆರಿ ಹ್ಯಾಪಿ ಬರ್ತ್ಡೇ ನಿಮಗೆ. ಹೌದು ಮೇಡಮ್, ಇವತ್ತಿನ ಕಾರ್ಯಕ್ರಮ ನಂಗೆ ಬಹಳ ಇಷ್ಟ ಆಯಿತು. ಹೆಣ್ಣು ಎಷ್ಟು ಕಷ್ಟಪಟ್ಟು ಮನೆಯವ್ರಿಗೆಲ್ಲ ಟೈಮ್ ಕೊಟ್ಟು ಮನೇನ ಸಂಭಾಳಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ಯಾರು ಶುಭಾ ಭಟ್ ಹೊನ್ನಾವರದಿಂದ, ಥ್ಯಾಂಕ್ ಯು ಶುಭಾ ಅವರೇ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಎಸ್ ಸೌಭಾಗ್ಯ, ನೀವು ಕೂಡ ರೈಟ್. ಅಶ್ವಿತಾ, ನಿಮ್ಮ ಮಾತು ಜೊತೆಗೆ ಹಾಡುಗಳು ನನಗೆ ತುಂಬ ಇಷ್ಟ ಆಯಿತು. ಹೆಣ್ಣು ದೊಡ್ಡ ವಿಷಯಕ್ಕಿಂತ ಚಿಕ್ಕ ವಿಷಯಕ್ಕೆ ಖುಷಿ ಪಡ್ತಾಳಲ್ವಾ. ಉದಾಹರಣೆಗೆ ಅಡುಗೆ ಚೆನ್ನಾಗಿದೆ ಅಂದಾಗ, ಹೊರಗಡೆಯಿಂದ ಹೂ ತಂದು ಕೊಟ್ಟಾಗ, ಅವಳ ನೋವಿಗೆ ಸ್ಪಂದಿಸಿದಾಗ, ಎಷ್ಟೋ ಸಲ. ವೆರಿ ವೆರಿ ನೈಸ್ ಶೋಭಾ ಶೆಟ್ಟಿ, ಸೂಪರಾಗಿ ಮೆಸೇಜ್ ಮಾಡಿದ್ದೀರಾ. ಎಷ್ಟೋ ಸಲ ನಾವೇನಾದರೂ ನೋವುಗಳನ್ನ ಹಂಚಿಕೊಂಡಾಗ ನಮಗಲ್ಲಿ ಒಂದು ಸಲಹೆಗಿಂತ ಒಂದು ಸಾಂತ್ವನ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಕೇಳಿಸ್ಕೊಳ್ಳುವಂಥ ಕಿವಿ ಇರ್ತಲ್ಲ, ಅದು ತುಂಬ ಮುಖ್ಯ ಆಗ್ತಾ ಬರುತ್ತೆ. ವೆರಿ ವೆರಿ ಬ್ಯೂಟಿಫುಲ್ ಆರ್ಟಿಕ್ಯುಲೇಟೆಡ್ ಶೋಭಾ ಶೆಟ್ಟಿಯವರೇ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರ ಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ನಂಬರ್ ಎನಿಂಗ್ ವಿತ್ 6011. ರಮೇಶ್ MS ಪಾಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸಂತೋಷ್ ಮ್ಯಾಗಡಿಯಿಂದ, ನಾಗರತ್ನ ರಾಜಾಜಿನಗರದಿಂದ, ಹ್ಯಾಪಿ ಜರ್ನಿ ನಾಗರತ್ನ ಅವರೇ. ಆ್ಯಂಡ್ ಯಾ, ನಮಗೆ ಗಣೇಶ್ ಪೇಟೆಯಿಂದ ಮಾಧವಿ, ಪ್ರವೀಣ್, ರಾಹುಲ್, ರಮ್ಯಾ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ವರ್ಚಸ್ ವರುಣ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ. ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ, ನೀವು ಕೂಡ ಸಂದೇಶ ಕಳಿಸಿದ್ರ, ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

0: ಸೊ ಸಕ್ಕರೆ ಅಂತ ನಗುವಂತಹ ಎಲ್ಲ ಲೇಡೀಸ್ಗಳಿಗೆ ಇವತ್ತಿನ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದೀವಿ ನಾವು. ಅಶ್ವಿತಾ, ನಿಮ್ಮ ದಿನ ಬಹಳ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಅಂತಿದ್ದಾರೆ ಉಷಾ ಅವರು ಅಲ್ಸೂರಿನಿಂದ. ಥ್ಯಾಂಕ್ ಯು ಸೋ ಮಚ್ ಉಷಾ ಅವರೇ, ದಟ್ ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ಇದನ್ನು ಹೇಳ್ತಾ ಕೊನೆಗೆ ಒಂದು ಮಾತನ್ನು ಹೇಳಬೇಕು ನಾನು. ಪ್ರಶಂಸೆ ಅನ್ನೋದು, ಹೊಗಳಿಕೆ ಅನ್ನೋದು ಆಚೆಯಿಂದ ಬರುವಂಥದ್ದು, ಆದರೆ ನಮ್ಮ ಅಂತರಂಗದಿಂದ ನಮ್ಮನ್ನು ನಾವು ಫಸ್ಟ್, ನಮ್ಮ ಪ್ರಿಯಾರಿಟಿ ನಾವಾಗಿರಬೇಕು, ನಮ್ಮ ಕಾಳಜಿನ ನಾವು ವಹಿಸಬೇಕು, ನಮ್ಮ ಆರೋಗ್ಯ ಆಗಿರಬಹುದು ಅಥವಾ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿಯಾಗಿರಬಹುದು, ಆ ಸಿಂಪಲ್ ಡ್ರೆಸ್ಸಿಂಗ್ ಸೆನ್ಸ್ ಅಲ್ವಾ, ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಮ್ಯಾಟರ್ ಕೂಡ ಆಗುತ್ತೆ. ಎಷ್ಟೋ ಸಲ ಎಷ್ಟೋ ಹೆಣ್ಮಕ್ಳು ಹೇಳ್ತಿರ್ತೀರಾ, ಆಚೆನೂ ಕೆಲಸ ಮಾಡಬೇಕು, ಒಳಗೇನೂ ಕೆಲಸ ಮಾಡಬೇಕು. ಯಾರಾದರೂ ಪ್ರಶಸ್ತಿ ಕೊಡ್ತಾರಾ? ಇಲ್ಲ ಅಲ್ವಾ, ಏನೂ ತೊಂದರೆ ಇಲ್ಲ, ಒಂದು ಹೆಲ್ಪನ್ನ ತೊಗೊಬಹುದು, ಅದರಿಂದ ಮುಜುಗರ ಪಟ್ಕೊಳ್ಳೋಂಥ ವಿಷಯ ಏನೂ ಅಲ್ಲ. ಸೊ ನಿಮ್ಮ ಆರೋಗ್ಯ ನಿಮ್ಮ ಒಂದು ಪ್ರಿಯಾರಿಟಿ ಆಗಿರಲಿ, ನೀವು ಚೆನ್ನಾಗಿದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸಿಗುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ಸದ್ಯಕ್ಕೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ. ಸದ್ಯಕ್ಕೆ ಅಪ್ಪಣೆ ಕೊಡಿ, ನಾನು ಚಾಚಾ ಬಾಯ್ ಬಾಯ್ ಅಂತ ಹೇಳ್ತಾ ಬನ್ನಪ್ಪ ಮಂಜುನಾಥ, ಮಂಜುನಾಥನ ಸ್ವಾಗತಿಸ್ತಾ ನಾನು ಹೊರಡ್ತೀನಿ. ಯಾಕಪ್ಪ ನಗ್ತಾ ಇದೆಯಾ?
1: ಏನಿಲ್ಲ, ಮುಗಿಸಿ ಮುಗಿಸಿ ಮುಗಿಸಿ.
0: ಸಮಾಚಾರ ನೀನು ಹೇಳ್ಬೇಕು, ಏನ್ ವಿಷಯ?
1: ಸಮಾಚಾರ ಏನಿಲ್ಲ, ನಮ್ಮ ಕೇಳುಗ ಮಿತ್ರರು ಹೇಳ್ಬೇಕು ಏನ್ ಸಮಾಚಾರ ಅಂತ.
0: ಸಿಕ್ಕಾಪಟ್ಟೆ ಹೊಸ ಲುಕ್ ಅಲ್ಲಿ ಬಂದಿದ್ಯಲ್ಲ, ಏನ್
1: ಹೊಸ ಲುಕ್ ಅಲ್ಲಿ? ಹಂಗೆ ಫಾರ್ ಅ ಚೇಂಜ್ ಇರ್ಲಿ ಅಂತ.
0: ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ?
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮಷ್ಟು ಸುಂದರವಾಗಿ ಏನ್ ಕಾಣಿಸ್ತಾ ಇಲ್ಲ.
0: ಇವತ್ತು ಹೊಗಳಿಕೆ ನಮ್ಮ ಕಾರ್ಯಕ್ರಮದ ವಿಷಯ.
1: ಅದಕ್ಕೆ ಏನ್ ಸಕ್ಕತ್ತ ಕಾಣಿಸ್ತಾ ಇದೀರ ಅಶ್ವಿತಾ ಅವರೇ, ಏನ್ ಸಕ್ಕತ್ತ ಪ್ರೋಗ್ರಾಮ್ ಮಾಡ್ತೀರಾ, ನಾನಂತೂ ನಿಮ್ ದೊಡ್ಡ ಫ್ಯಾನ್.
0: ಹೌದಾ? ಥ್ಯಾಂಕ್ ಯು ಸೋ ಮಚ್ ಮಂಜು ಅಂತ ಹೇಳ್ತಾ ಸದ್ಯಕ್ಕೆ ನಾನು ಚಾ ಚಾ ಬಾಯ್ ಬಾಯ್ ಅಂತ ಹೇಳ್ತಾ ಇದೀನಿ. ನಮಸ್ಕಾರ, ಶುಭ ದಿನ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಗುಡ್ ಮಾರ್ನಿಂಗ್ ಅಂಡ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಾ? ನೀವು ಕೇಳ್ತಾ ಇದ್ರ ಕನ್ನಡ ಕಾಮನಬಿಲ್ಲು 101.3 FM. ಸಮಯ 11:02. ಈ ವೀಕೆಂಡ್ ಅನ್ನ ಮತ್ತಷ್ಟು ರಂಗಾಗಿಸೋದಕ್ಕೆ ಈ ಹೊತ್ತಲ್ಲಿ ನಿಮ್ಸತಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

ಸೊ ಬಹಳಷ್ಟು ಜನ ಗುಡ್ ಮಾರ್ನಿಂಗ್ ಅಂತ ಆದ್ರೆ ಶನಿವಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸ್ವಾಗತ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾರ್ಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶ ಕಳ್ಸಿಕೊಡಿದ್ರೆ, ಹಾಗೆ ಎನ್ ಆರ್ ಪ್ರಸಾದ್ ಅವರು ಅವ್ರ ಇಷ್ಟದ ಗೀತೆಯನ್ನು ಆಲ್ರೆಡಿ ಸಂದೇಶದ ಮೂಲಕ ಕಳ್ಸಿಕೊಡಿದ್ದಾರೆ. ಬಿರೂರ್ನಿಂದ ವಿಜಯ ಲಕ್ಷ್ಮಿ ಅವರು ಗುಡ್ ಮಾರ್ನಿಂಗ್ ಮಂಜುನಾಥ್ ಅಂತ ಇದ್ದಾರೆ. ಗುಡ್ ಮಾರ್ನಿಂಗ್, ಏನ್ ಸಮಾಚಾರ ಅಡಿ, ಹೇಗಿದೆ ವೀಕೆಂಡು? ಹಾಗೆ ಸುಧಾ ಮೂರ್ತಿ ಕೆಹಳ್ಳಿಯಿಂದ ಒಂದು ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ, ನಮಸ್ತೆ, ನಮ್ಗೆ ಈ ಹಾಡು ಇಷ್ಟ, ಇದನ್ನ ಪ್ರಸಾರ ಮಾಡಬಹುದಾ ಅಂತ. ಎಲ್ಲಿಂದ ಎಲ್ಲಿಂದ ಎಲ್ಲಿಂದ? ಹಿರಣ್ಮಯಿ ವರ್ಮ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಬಟ್ ಇವತ್ತು ಒಂದು ವಿಷಯದ ಮೇಲೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ರಿಕ್ವೆಸ್ಟ್ ಮಾಡಬೇಕು. ಸೊ ವಿಷಯ ಅಂದ್ರೆ ಟಾಪಿಕ್ ಏನು ಕೊಡಲ್ಲ. ಸೊ ಇವತ್ತು ಬಾಲಿವುಡ್ ನ ಒಬ್ಬ ಖ್ಯಾತ ನಟರ ಬರ್ಡೇ. 80ರ ದಶಕದಲ್ಲಿ ಚಾಕ್ಲೇಟ್ ಹೀರೋ ಅಂತ ಅನ್ನಿಸ್ಕೊಂಡಂತ ನಟ. 80ರ ದಶಕದಲ್ಲಿ ಒಂದು ಚಿತ್ರ ಬಂತು, ಇಡೀ ದೇಶ ಹುಚ್ಚೆದ್ದು ಕುಳಿತು. ಒಂದು ಪ್ರೇಮ ಕಥೆಯನ್ನು ಹೊಂದಿದಂತಹ ಸಿನಿಮಾದ ಮೂಲಕ ಡೆಬ್ಯೂ ಮಾಡ್ತಾರೆ. ಸೊ ಬಾಲಿವುಡ್ನ ಒಬ್ಬ ಖ್ಯಾತ ನಟ ಹಾಗೂ ನಿರ್ದೇಶಕನ ಮಗ ಅವರು, ಅವರ ಬರ್ಡೇ ಇವತ್ತು. ಚಾಕ್ಲೇಟ್ ಹೀರೋ, ಎಂಥ ಲುಕ್ಕು, ಆ ಕಣ್ಣುಗಳು, ಆ ಒಂದು ಲುಕ್ ಹೇಗಿತ್ತು, ಅಷ್ಟು ನೀಳವಾದ ತುಂಬ ಉದ್ದವಾಗಿದ್ದ ಕೂದಲುಗಳು, ಆ ಒಂದು ಫಿಟ್ ಸ್ಟ್ರಕ್ಚರು ಎಷ್ಟು ಸಖತ್ ಕಾಣಿಸ್ತಾ ಇದ್ರು ಗೊತ್ತಾ? ಸೊ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಯಾವ ನಟರ ಬರ್ಡೇ ಇವತ್ತು ಬಾಲಿವುಡಲ್ಲಿ ಅಂತ ಗೆಸ್ ಮಾಡಿ. ವಾಟ್ಸ್ಆ್ಯಪ್ ಸಂಖ್ಯೆ 9408093 ನಿಮ್ಮ ಸಂದೇಶಗಳು ಬರಲಿ. ಹಾಗೆ ಯಾರು ಅಂತ ಗೆಸ್ ಮಾಡಿದ್ರೆ ಆ ನಟರ ಫೇವ್ರೇಟ್ ಗೀತೆ ಯಾವುದು ನಿಮಗೆ ಅಂತ ಕಳ್ಸಿಕೊಡಿ. ಆ ಗೀತೆ ಇವತ್ತಿನ ಆಪ್ ಕಿ ಪಸಂದಲ್ಲಿ ನಾನು ಪ್ರಸಾರ ಮಾಡ್ತೀನಿ.

0: ಬೆಳಗನೆಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3

ಕೀಪರ್ಸ್ ನಲ್ಲಿ ನಾವು ಸಾಕ್ತಾ ಇದೀವಿ. ಸಮಯ 11:09 ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಇವತ್ತು ಬಾಲಿವುಡ್ ನ ಚಾಕ್ಲೇಟ್ ಬಾಯ್ ಕುಮಾರ್ ಗೌರವ್ ಅವರ ಹುಟ್ಟುಹಬ್ಬ. 1956 ಜುಲೈ 11 ಮುಂಬೈಯಲ್ಲಿ ಜನಿಸ್ತಾರೆ. 80ರ ದಶಕದಲ್ಲಿ ಒಂದು ಸಿನಿಮಾ ಬರುತ್ತೆ, ಇಡೀ ದೇಶ ಹುಚ್ಚೆದ್ದು ಸಂಭ್ರಮಿಸುತ್ತೆ. ಆ ಸಿನಿಮಾನ ಅದೇ ಸಿನಿಮಾ ಲವ್ ಸ್ಟೋರಿ. ಲವ್ ಸ್ಟೋರಿ ಸಿನಿಮಾದ ನಾಯಕನ ಮೂಲಕ ಡೆಬ್ಯೂ ಮಾಡ್ತಾರೆ ಕುಮಾರ್ ಗೌರವ್ ಅವರು. ಉದ್ದ ಕೂದಲು, ಕಣ್ಣಲ್ಲಿಯ ಪ್ರೀತಿ, ಧ್ವನಿಯಲ್ಲಿಯ ಸಾಫ್ಟ್ನೆಸ್, ಒಂದೇ ಒಂದು ರಾತ್ರಿಯಲ್ಲಿ ಇಡೀ ದೇಶದ ಕ್ರಶ್ ಆಗ್ಬಿಟ್ರು, ಹುಡುಗಿಯರ ಕ್ರಶ್ ಆದ್ರು ಅಂತ ಹೇಳಬಹುದು. ಕೇವಲ ನಟ ಅಲ್ಲ, ಪ್ರಖ್ಯಾತ ನಟ ನಿರ್ದೇಶಕ ರಾಜೇಂದ್ರ ಕುಮಾರ್ ಅವರ ಮಗ ಇವರು. ತಂದೆಯ ಹೆಸರು ತುಂಬಾ ದೊಡ್ಡದಿತ್ತು, ಆದರೆ ಕುಮಾರ್ ಗೌರವ್ ಅವರು ತಮ್ಮದೇ ಆದ ರೀತಿಯಲ್ಲಿ ಛಾಪನ ಸೃಷ್ಟಿ ಮಾಡಿಕೊಂಡವರು. ನಿಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಿವಿಗ ಕೇಳಿ ಕಹೋತಾ ಜರಾ ಎಂಬ ಗೀತೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: कि एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
2: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
3: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
2: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಎಸ್, ನೀವು ಕೇಳ್ತಾ ಇದ್ರೆ ಮ್ಯೂಸಿಕ್ ಅಲ್ಲಿ ನಿಮ್ದೇ, ಮ್ಯಾಜಿಕ್ ಅಲ್ಲಿ ಕೂಡ ನಿಮ್ದೇ, ನಿಮ್ಮ ಮನೆ ಬಾಗಿಲು ಮಳೆ ಬಿಲ್ಲು ಕನ್ನಡ ಕಾಮನು ಬಿಲ್ಲು 101.3 FM. ಆಪ್ಕಿ ಪಸಂದ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥು. ಸೊ ನಾನು ಆಗ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಒಂದಷ್ಟು ಕ್ಲೂನ ಕೊಟ್ಟು ಯಾರಿರಬಹುದು ನಟ ಗೆಸ್ ಮಾಡಿ ಅಂತ ಹೇಳಿದೆ, ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಶ್ರುತಿ ಅವರು ಬೆಂಗಳೂರಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ಅವರ ಲವ್ ಸ್ಟೋರಿ ಚಿತ್ರ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಗೆಸ್ ಮಾಡಿದ್ದಾರೆ, ಹಾಗೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಅವರು ಚಿತ್ರದುರ್ಗದಿಂದ ಸರಿಯಾಗಿ ಗೆಸ್ ಮಾಡಿದ್ರು. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಗೆಸ್ ಮಾಡಿದ್ರು, ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿ ತಾಲೂಕು ತುಮಕೂರಿನಿಂದ ಗೆಸ್ ಮಾಡಿದ್ದಾರೆ. ಸರಿಯಾಗಿ ಗೆಸ್ ಮಾಡಿರೋರೆಲ್ರಿಗೂ ಜೋರಾದ ಚಪ್ಪಾಳೆ ಬರಲೇಬೇಕು. ಕುಮಾರ್ ಗೌರವ್ ಅವರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದೀವಿ ಆಪ್ಕಿ ಪಸಂದ್ನಲ್ಲಿ. ಬಾಲಿವುಡ್ನ ಪ್ರಸಿದ್ಧ ಕುಟುಂಬದಿಂದ ಬಂದವರು, ಅವರ ತಂದೆ ರಾಜೇಂದ್ರ ಕುಮಾರ್ ಅವರು 60ರ ದಶಕದ ಜುಬ್ಲಿ ಸ್ಟಾರ್, ಮೇರೆ ಮೆಹಬೂಬ್, ಅರ್ಜು, ತಲಾಶ್ ಅಂತಹ ಸುಮಾರು ಸಿನಿಮಾ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಸಿನಿಮಾ ವಾತಾವರಣ ಇದ್ರೂ ಕೂಡ ಕುಮಾರ್ ಗೌರವ್ ಅವರಿಗೆ ಅವಕಾಶಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ತಂದೆಯವರು ಮೊದಲಿಗೆ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಹೇಳ್ತಾರೆ, ಒಂದಷ್ಟು ಚಿತ್ರಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ನಂತರ 1981ರಲ್ಲಿ ಲವ್ ಸ್ಟೋರಿ ಸಿನಿಮಾದ ಮೂಲಕ ತೆರೆ ಮೇಲೆ ಕಾಣಿಸ್ಕೋತಾರೆ. ಅದಾದ ನಂತರ ಕ್ರಶ್ ಆಗ್ತಾರೆ ಅಂತ ಆಲ್ರೆಡಿ ಹೇಳಿದೆ. ಅದಾದ ನಂತರ ಮಾಡಿದಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಒಂಥರ ಸೂಪರ್ ಹಿಟ್ಗಳ ಸುರಿಮಳೆ ಆಗುತ್ತೆ 1982ರಿಂದ 86ರವರೆಗೆ. ಲವ್ ಸ್ಟೋರಿ ನಂತರ ತೇರಿ ಕಸಮ್, ಸ್ಟಾರ್, ರೊಮ್ಯಾನ್ಸ್ಗೆ ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡ್ತಾರೆ. ಆಕ್ಟಿಂಗ್ ಸ್ಟೈಲು ತುಂಬಾ ನ್ಯಾಚುರಲ್ ಆಗಿತ್ತು, ಜಾಸ್ತಿ ಡೈಲಾಗ್ಗಳೆಲ್ಲ ಎಲ್ಲವನ್ನ ಕಣ್ಣಿಂದಲೇ ಮಾತಾಡ್ತಾ ಇದ್ರು. 80ರ ಹುಡುಗರ ಹೇರ್ ಸ್ಟೈಲು, ಫ್ಯಾಷನ್ ಎಲ್ಲವೂ ಕುಮಾರ್ ಗೌರವ್ ಅವರಿಂದಲೇ ಟ್ರೆಂಡ್ ಆಗುತ್ತೆ. ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದರೆ, ಖಂಡಿತ ಅವರ ಸಿನಿಮಾಗಳನ್ನ ನೋಡಿದೀನಿ, ತುಂಬಾ ಚಾಕ್ಲೇಟ್ ಬಾಯ್ ತರ ಕಾಣಿಸ್ಕೋತಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಸ್ನೇಹಿತರೆಲ್ಲರೂ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಪ್ರಕಾಶ್ ಅವರು ಬೆಂಗಳೂರಿನಿಂದ ಅವರ ಗ್ಯಾಂಗ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿಮಗಾಗಿ ಅವರ ಗ್ಯಾಂಗ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಕೀಪರ್ಸ್ ನಲ್ಲಿ ನಾವು ಸಾಕ್ತಾ ಇದೀವಿ. ಬಹಳಷ್ಟು ಸಂದೇಶಗಳು ಬಂದಿವೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರಿ ಹಾಗೂ ಮನೆಯವರು ಒಂದು ರಿಕ್ವೆಸ್ಟ್ ಮಾಡಿದ್ರೆ ಒಂದು ಗೀತೆನ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಲವ್ ನನ್ನ ಫೇವರೇಟ್ ಮೂವಿ, ಆ ಹಾಡುಗಳು ತುಂಬಾ ಚೆನ್ನಾಗಿದೆ ಆ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದಾರೆ. ಕಲೂರ್ ಮಹಾದೇವ ಅವರು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ಕೊಡಿದ್ರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಆಪ್ಕೆ ಪಸಂದ್ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಬಿಜಿಆರ್ಬಿ ಉಸ್ಮಾನ್ ಸುಳ್ಯದಿಂದ ಈ ಒಂದು ಗೀತೆಯನ್ನ ಪ್ರಸಾರ ಮಾಡಬಹುದಾ ಈ ಚಿತ್ರದಿಂದ ಅಂತ ಇದ್ರೆ ಖಂಡಿತ ಪ್ರಸಾರ ಮಾಡೋಣ ನಿಮ್ಮಿಷ್ಟದ ಗೀತೆಯನ್ನ. ಗೋವಿಂದ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ರಿಕ್ವೆಸ್ಟ್ ಮಾಡಿದ್ರೆ ಒಂದು ಗೀತೆಯನ್ನ ಖಂಡಿತ ನಿಮ್ಮೆಲ್ಲರ ನಿಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಮಯ ಆಗ್ತಾ ಇದೆ 11:30. ಈಗ ಕೇಳೋಣ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ. ಅದಾದ ನಂತರ ನಮ್ಮ ಆಪ್ಕೆ ಪಸಂದ್ ಕಾರ್ಯಕ್ರಮ ಮುಂದುವರುತ್ತೆ. ನಂತರ ನಿಮ್ಮಿಷ್ಟದ ಗೀತೆಗಳನ್ನ ಖಂಡಿತ ಪ್ರಸಾರ ಮಾಡೋಣ.

ಐಎಫ್ ಸುಂದಯ ಸ್ಟಾಮ್ ದ ಶೋ ಬೇಸ್ಡ್ ಆನ್ ಕ್ರಿಕೆಟ್.

ಸಮಯ 11:48 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಆಪ್ ಕೀ ಪಾಸಿಂದನೆ ಮುಂದುವರಿಸುವಂತಹ ಸಮಯ. ಕುಮಾರ್ ಗೌರವ್ ಅವರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಿದ್ವಿ. ಲವ್ ಸ್ಟೋರಿ, ತೇರಿ ಕಸಮ್, ಸ್ಟಾರ್ ಲವರ್ಸ್, ರೊಮ್ಯಾನ್ಸ್, ಹಮ್ ಹೇ ಲಜ್ವಾಬ್, ಆಲ್ ರೌಂಡರ್, ಡೈವೋರ್ಸ್, ಏಕ್ ಸೇ ಭಾಲೇ ದೋ, ಜನಮ್, ಬೇಗನಾ, ನಾಮ್, ದಿಲ್ ತುಜ್ಕೋ ದಿಯಾ, ಹೀಗೆ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ನಮ್ಮನ್ನ ರಂಜಿಸಿದಂತಹ ನಟ ಇವರು. ಅವರ ಕಾಂತೆ ಚಿತ್ರದ ದಿಲ್ ಕ್ಯಾ ಕರೆಯ ಏನು ಹಾಡಿದ್ರೆ ಪ್ರಸಾರ ಮಾಡಬಹುದಾ ಅಂತ ಸ್ನೇಹಿತರೊಬ್ಬರು ರಿಕ್ವೆಸ್ಟ್ ಮಾಡಿದ್ರು. ನಿಮ್ಗಾಗಿ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಆಪ್ಕಿ ಪಸಂದನ ಮುಕ್ತಾಯ ಮಾಡುವಂತಹ ಸಮಯಕ್ಕೆ ನಾವು ಬಂದಿದ್ದೀವಿ. ಸಮಯ 11:54. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಇಷ್ಟ ಆಯ್ತು ಅಂತ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರು ಅರ್ಕೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಉಷಾ ಅವರು.

ಪೂಜಾರ್ ಮುಂಡರಗಿಯಿಂದ ಹಾಡುಗಳು ಚೆನ್ನಾಗಿತ್ತು, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಪ್ಕಿ ಪಸಂದ್ನಲ್ಲಿ. ನಾವು ಕುಮಾರ್ ಗೌರವ್ ಅವರ ಕುರಿತಾಗಿ ಮಾತಾಡಿದ್ದು, ಅವರ ಹಾಡುಗಳನ್ನ ಕೇಳಿದ್ವಿ, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮದ ಕೊನೆಯ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ

0: ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. 3 ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜೀ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
0: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1,500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: never fail. ಸಮಯ 12:06 ರೇನ್ಬೋ ರಿವರ್ಬ್ಸ್ ಅನ್ನ ಶುರು ಮಾಡುವಂತಹ ಸಮಯ. ರೇನ್ಬೋ ರಿವರ್ಬ್ಸ್ ಅಲ್ಲಿ ಇವತ್ತು ಯಾರು ನಮ್ ಜೊತೆ ಆಗ್ತಾರೆ ಅಂತ ಕಾಯ್ತಾ ಇರ್ತೀರಲ್ವಾ? ಸೊ ಇಲ್ಲೊಂದು ಕ್ಲೂ ಇದೆ, ಗೆಸ್ ಮಾಡಿ ಯಾರು ಅಂತ.
1: ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ತೀಯಾ, ಓ ಬರ್ತೀಯಾ.
0: ವಾಸಂತಿ ಅವ್ರನ್ನ ಇವತ್ತು ರೇನ್ಬೋ ರಿವರ್ಬ್ಸ್ ತೋಟಕ್ಕೆ ನಾವು ಕರ್ಕೊಂಡು ಬಂದಿದೀವಿ. ಏನ್ ಸಮಾಚಾರ ವಾಸಂತಿ ಅವರೇ, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ಮಂಜುನಾಥ್. ಇಂಥ ಒಂದು ಇನೋವೇಟಿವ್ ಸ್ವಾಗತ ನನಗೆ ಯಾರು ಕೊಟ್ಟಿಲ್ಲ ಇಲ್ಲಿವರೆಗೂ. ಅಂಡ್ ಐ ಮಸ್ಟ್ ಸೇ ದಟ್ ಯು ಆರ್ ಆಲ್ವೇಸ್ ಇನೋವೇಟಿಂಗ್. ಇದೇ ರೀತಿ ನೀವು ಯು ಕೀಪ್ ಎನೇಬ್ಲಿಂಗ್ ಮೀ ಆನ್ ದ ಶೋ. ಥ್ಯಾಂಕ್ ಯು.
0: ಖಂಡಿತ. ಮಳೆ ಆಗಾಗ ಬರ್ತಾ ಇದೆ, ಮಾಯ ಆಗ್ತಾ ಇದೆ, ಕಾಣಿಸ್ಕೊತಾ ಇಲ್ಲ, ಮರೆ ಆಗ್ತಾ ಇದೆ. ನೀವು ಮಳೆ ತರ ಬರ್ತೀರಾ ಹೋಗ್ತಾ ಇದ್ದೀರಾ, ಎಲ್ಲಿ ಕಾಣೆ ಆಗಿದ್ರಿ ಇಷ್ಟು ದಿನ?
2: ಅದಕ್ಕೇನೆ ಸ್ವಲ್ಪ ಮಾನ್ಸೂನ್ ಮ್ಯಾಜಿಕ್ ತಗೊಂಡ್ ಬರೋಣ. ನನಗೆ ಮಾತ್ರ ಅಲ್ಲ, ನಮ್ಮ ಕೇಳುಗರಿಗೆ ಎಲ್ಲರಿಗೂ. ಟುಡೇ ಐ ಆಮ್ ಗೋನ್ ಬಿ ಪ್ಲೇಯಿಂಗ್ ಬಾರಿಶ್ ಅಂಡ್ ಬಾಲಿವುಡ್ ಸ್ಪೆಷಲ್ ಆನ್ ದಿಸ್ ಶೋ. ಸೊ ಥ್ಯಾಂಕ್ ಯು. ಎಫ್ ಎಂ ರೈನ್ಬೋ 101.3, 7:12 ಆನ್ ದ ಸ್ಯಾಟರ್ಡೇ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್, ನಮಸ್ಕಾರ. ಅಂಡ್ ನಾನು ವಾಸಂತಿ ಹರಿಪ್ರಕಾಶ್. ಟುಡೇ ವಾಟ್ ವಿ ಆರ್ ಗೋನ್ ಡೂ ಇಸ್ ಟು ಹ್ಯಾವ್ ಅ ಪ್ಲೇಲಿಸ್ಟ್ ವಿಚ್ ಇಸ್ ಫಿಲ್ಡ್ ವಿತ್ ರೈನ್ ಡ್ರಾಪ್ಸ್. ಮಂಜುನಾಥ್ ಹ್ಯಾಸ್ ಗಿವನ್ ಮೀ ಸಚ್ ಅ ಫ್ಯಾಂಟಾಸ್ಟಿಕ್ ವೆಲ್ಕಮ್ ಆನ್ ದಿ ಏರ್ವೇವ್ಸ್ ಆಫ್ ದಿಸ್. ಬಟ್ ದ ಗುಡ್ ನ್ಯೂಸ್ ಇಸ್ ದಟ್ ಯು ಡೋಂಟ್ ನೀಡ್ ಟು ಬಿ ಇನ್ ಬ್ಯಾಂಗಲೋರ್ ಟು ಬಿ ಲಿಸ್ನಿಂಗ್ ಟು ದಿಸ್ ಶೋ. ಥ್ಯಾಂಕ್ಸ್ ಟು ಟೆಕ್ನಾಲಜಿ, ನ್ಯೂಸ್ ಆನ್ ಏ ಆಪ್ ಅಂತ ಒಂದಿದೆ. ಅಂಡ್ ನೋ ಮ್ಯಾಟರ್ ವೇರ್ ಯು ಆರ್ ಇನ್ ದ ವರ್ಲ್ಡ್, ದೇರ್ ಆರ್ ಲಿಂಕ್ಸ್ ಫಾರ್ ಯು ಟು ಸರ್ಚ್ ಫಾರ್ ಎಫ್ ಎಂ ರೈನ್ಬೋ 101.3 ಬ್ಯಾಂಗಲೋರ್ ಅಂಡ್ ಲಿಸನ್ ಇನ್ ಟು ದ ಶೋ. ಸೊ ಸಿನ್ಸ್ ಐ ಹ್ಯಾವ್ ಡಿಸೈಡೆಡ್ ಟು ಮೇಕ್ ಇಟ್ ಅ ಕ್ವಿಜ್ ಟೈಮ್ ಬೈ ಪಬ್ಲಿಕ್ ಡಿಮಾಂಡ್, ಐ ಆಮ್ ಫಸ್ಟ್ ಗೋನ್ ಟು ಪ್ಲೇ ಯು ಅ ಸಾಂಗ್ ವಿಚ್ ಇಸ್ ಅ ರೆಟ್ರೋ ಜೆಮ್, ಬಿಕಾಸ್ ದಟ್ ಇಸ್ ವಾಟ್ ದ ಥೀಮ್ ಇಸ್. ಬಟ್ ಯು ವಿಲ್ ಹ್ಯಾವ್ ಟು ಗೆಸ್ ಅ ಸಾಂಗ್ ವೇರ್ ದ ಹೀರೋ ಇಸ್ in a very playful mood and is teasing his lady love while he's repairing his car. And a Barish song. Which one could this be? It is also a clue that three brothers of Hindi cinema acted together in this one. If you know the answer, here is a number you should save up and message me on 94809-01013. That's 94809-01013. Let us now get you a song that sounds something like this.

0: कोई हमसे। Well, well, you also heard a load of rain soundtrack, like very few songs have been able to capture. There was a music and magic of Panchamda, R.D. Burman. The way he would compose using various instruments, sometimes it would just be a half-filled glass against which you're probably, you know, putting a spoon and getting that magical, you know, notes out of that. This is the kind of rain songs you're listening to on FM Rainbow 101.3 with me, Vasanthi. And as the clock turns 12:45, I have at least two more songs to play. But I'm going to be asking you one of the probably last quiz questions of today. Remember, there's also a new line up absolutely tomorrow for you, and that is also going to be Bollywood and Barish theme. But for now, you can save up this digit 9480901013 and tell me that spotlight rain song that I'm playing for you, which was filmed on the streets of Mumbai. That song is the one. Where is Roop Tera Mastana, the one which literally lit up the screens, and you know, about 50 years of this song is what we are celebrating. Penned by Anand Bakshi and sung by Kishore Kumar, that sensuous rain-soaked track that you just heard on this station.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸಮಯ 1:01 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡಕ ಮನೆ ಬಿಲ್ಲು 101.3 ಎಫ್ಎಂ ಕರಿಯಲಿ ಕೈರುಚಿಯನ್ನ ಶುರು ಮಾಡುವಂತಹ ಸಮಯ. ವಾಸವಿ ಅಂತ ಇದೀನಿ ನಾನು. ಈಗ ಒಂದು ಹಾಡು ಕೇಳ್ಕೊಂಬಂತು. ವಾಸಂತಿ ಅವರು ಸೈನ್ ಆಫ್ ಮಾಡಿಲ್ಲ, ಯಾಕೆ ನಾನು ಸೈನ್ ಆಫ್ ಮಾಡಕ್ ಬಿಡ್ಲಿಲ್ಲ, ಬಿಕಾಸ್ ಇವತ್ತು ಕರಿಯಲಿ ಕೈರುಚಿಯಲ್ಲಿ ವಾಸಂತಿ ಅವರಿಂದಾನೆ ಅವರ ಧ್ವನಿಯಲ್ಲಿ ಒಂದು ಕೈರುಚಿಯನ್ನ ಕೇಳೋಣ. ಅವರ ಧ್ವನಿನೇ ಅಷ್ಟು ಸ್ವೀಟ್ ಆಗಿದೆ ಅಂದ್ಮೇಲೆ ಅವ್ರು ಮಾಡೋ ಕೈರುಚಿನೇ ಎಷ್ಟು ಸ್ವೀಟ್ ಆಗಿರ್ಬೇಡ.
1: ಆಹಾ, ಥ್ಯಾಂಕ್ ಯು ಮಂಜುನಾಥ್. ಸೊ ಈಗ ನನ್ನ ಧ್ವನಿ ಸ್ವೀಟ್ ಅಂತ ಹೇಳ್ಬಿಟ್ಟಿದ್ದೀರಾ. ಐ ಹೋಪ್ ಐ ಡೋಂಟ್ ಹ್ಯಾವ್ ಟು ಗಿವ್ ಒನ್ ಪಾಯಸ ರೆಸಿಪಿ.
0: ಪಾಯಸ ಏನು ಬೇಡ, ಸ್ಪೈಸಿ ಆಗಿರೋ ರೆಸಿಪಿ ಕೊಟ್ರು ನಡೆಯುತ್ತೆ.
1: ಪಾಯಸ ಬೇಡ,

0: ಸ್ಪೈಸಿ ಬೇಕು. ಓಕೆ, ವಿ ಶಲ್ ಡೂ ದಟ್. ಅಂಡ್ ಫಾರ್ ದೋಸ್ ಹೂ ಆರ್ ಟ್ಯೂನ್ಡ್ ಇನ್ ಟು ದ ಬಾಲಿವುಡ್ ಅಂಡ್ ಬಾರಿಶ್ ರೆಟ್ರೋ ಥೀಮ್ ಅಂಡ್ ಫಾರ್ ಆಲ್ ಯುವರ್ ಮೆಸೇಜಸ್ ಮನದಾಳದಿಂದ, ಲೆಟ್ ಮೀ ಸೇ ಥ್ಯಾಂಕ್ಸ್ ಆಸ್ ಐ ಸೈನ್ ಆಫ್. ಇಟ್ಸ್ ಮೀ ವಾಸಂತಿ ಹರಿಪ್ರಕಾಶ್ ಆನ್ ದ ಶೋ, ಅಂಡ್ ಐ ಹ್ಯಾಂಡ್ ಇಟ್ ಓವರ್ ಟು ಮೈ ಏಬಲ್ ಕೊಲೀಗ್ ಮಂಜುನಾಥ್ ಫಾರ್ ಹಿಸ್ ಶೋ ವೈಲ್ ಐ ಪ್ರೆಸೆಂಟ್ ಎ ರೆಸಿಪಿ ಇನ್ ಕನ್ನಡ ಇನ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್.
1: ಇವತ್ತು ವಾಸಂತಿ ಅವರು ಯಾವ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದಾರೆ ನಮಗೆ?
0: ಸಿ, ಒಂದು ನಾನು ಐ ಫೀಲ್ ದಟ್ ಸ್ಪ್ರೌಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ವಿ ಡೋಂಟ್ ಯೂಸ್ ಇಟ್ ಇನಫ್. ಸುಮಾರು ಕಡೆ ಪೀಪಲ್ ಕೀಪ್ ಸೇಯಿಂಗ್ ಓ ಪ್ರೋಟೀನ್ ಜಾಸ್ತಿ ಇರಬೇಕು, ಏನೋ ಒಂದು, ಇಫ್ ಯು ಆಸ್ಕ್ ಆ ಮದರ್ಸ್ ಅವ್ರು ಹೇಳ್ತಾರೆ ಎಲ್ ಈ ಜನರೇಷನ್ಗೆನೆ ಪ್ರೋಟೀನ್ ಹುಚ್ಚು ಹಿಡಿದಿದೆ. ಪೀಪಲ್ ವಿಲ್ ಹ್ಯಾವ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂಡ್ ಯಾವ್ದ್ರಲ್ಲಿ ನೋಡಿದ್ರು ಇದರಲ್ಲಿ ಪ್ರೋಟೀನ್ ಬೇಕು ಅಂತ. ಸೊ ನಾನು ಒಂದು ಪ್ರೋಟೀನ್ ರೆಸಿಪಿ ವಿಚ್ ಇಸ್ ಗಾಟ್ ಟು ಡೂ ವಿತ್ ಹಾರ್ಸ್ ಗ್ರಾಮ್, ಅದನ್ನ ಕನ್ನಡದಲ್ಲಿ ಕೊಳ್ಳು ಅಂತ ಹೇಳ್ತೀವಿ, ಐ ಥಿಂಕ್ ಸೊ. ಐ ಆಮ್ ಗೋಯಿಂಗ್ ಟು ಬಿ ಆಕ್ಚುಲಿ ರಿಸರ್ಚಿಂಗ್ ದಿಸ್. ಯುಲ್ ಹ್ಯಾವ್ ಟು ಗಿವ್ ಮಿ ಅ ಕಪಲ್ ಆಫ್ ಮಿನಿಟ್ಸ್ ಫಾರ್ ದಿಸ್ ಮಂಜುನಾಥ್, ಬಿಕಾಸ್ ಇದನ್ನ ಮರಾಠಿಯಲ್ಲಿ ಕುಳಿತ್ ಅಂತಾನೂ ಹೇಳ್ತಾರೆ. ಅಂಡ್ ದಿಸ್ ಹಾರ್ಸ್ ಗ್ರಾಮ್ ಇಸ್ ರಿಯಲಿ ರಿಯಲಿ ಹೈ ಆನ್ ನ್ಯೂಟ್ರಿಯನ್ಸ್. ಅಂಡ್ ಇದರದ್ದು ಒಂದು ರೆಸಿಪಿ ನಾನು ಏನ್ ಮಾಡ್ತೀನೋ, ಐ ಆಮ್ ಹ್ಯಾಪಿ ಟು ಶೇರ್ ವಿತ್ ಎವ್ರಿವನ್.
1: ಎಸ್, ಅದು ಹುರುಳಿಕಾಳು.
0: ಹುರುಳಿಕಾಳು,
1: ಓಕೆ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹುರುಳಿಕಾಳು ಅಲ್ವಾ? ಸೊ ಮಾಡೋ ವಿಧಾನ ಏನು ಅಂತ ತಿಳ್ಕೊಳ್ಳೋಣ ಒಂದು ಗೀತೆಯ ನಂತರ.
0: ಖಂಡಿತ.
1: ಎಸ್.

0: ಕರಿಯಲಿ ಕರುಚಿನ ಮುಂದುವರ್ಸೋಣ. ಇಂಗ್ರೀಡಿಯೆಂಟ್ಸ್ ಹುರುಳಿಕಾಳು ಬೇಕು, ಈಗ ವಾಟ್ ನೆಕ್ಸ್ಟ್, ಏನ್ ಮಾಡೋದು?
1: ಸೊ ಇದು ನಾನೇನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಲೈಕ್ ಅ ಡಬಲ್ ರೆಸಿಪಿ. ಹುರುಳಿಕಾಳನ್ನ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸ್ಪ್ರೌಟ್ ಇಟ್. ಅದನ್ನ ನಾವು ತಗೊಂಡ್ ಬಂದು ಚೆನ್ನಾಗಿ ತೊಳೆದು ಅದನ್ನ ಆಮೇಲೆ ನಾನೇನ್ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಒಂದು ಕ್ಯಾಸರೋಲ್, ಕ್ಯಾಸರೋಲ್ ಅಲ್ಲಿ ಅದನ್ನ ಚೆನ್ನಾಗಿ ತೊಳೆದಿರೋ ಹುರುಳಿಕಾಳನ್ನ ಹಾಕಿ ಒಂದೂವರೆ ದಿನ ಅಥವಾ ಎರಡು ದಿನದ ನಂತರ ಅದನ್ನ ತೆಗೆದಾಗ ಬ್ಯೂಟಿಫುಲ್ ಆಗಿ ಅದರಲ್ಲಿ ಮೊಳಕೆ ಕಾಳು ಬಂದಿರತ್ತೆ, ಹೌದಾ? ಸೊ ಅದನ್ನ ತಗೊಂಡು ಒಂದು ಸಣ್ಣ ಒಂದು ಕುಕ್ಕರ್ ಅಲ್ಲಿ ಇಟ್ಟು ಅದನ್ನ ಸ್ಟೀಮ್ ಮಾಡೋದು. ಸ್ಟೀಮ್ ಮಾಡಿದ ಮೇಲೆ ನಾವು ಅದನ್ನ ಚೆನ್ನಾಗಿ ನೀರ್ ಹಾಕಿನೇ, ಅದಕ್ಕೆ ಉಪ್ಪು ಹಾಕಿ ಒಂಚೂರು ಇಂಗನ್ನ ಹಾಕಿ ಅದನ್ನ ಸ್ಟೀಮ್ ಮಾಡಿ ಒಂದ್ ಎರಡು ವಿಸಿಲ್ಸ್ ಮಾಡಿದ ನಂತರ ಅದನ್ನ ಎರಡು ವಿಧಾನದಲ್ಲಿ ಉಪಯೋಗಿಸ್ಕೋಬಹುದು. ಅದನ್ನ ಈಗ ಹೇಳ್ಬಿಡ್ಲಾ ಅಥವಾ ಇನ್ನೊಂದು ಹಾಡು ಹಾಕ್ತಾ ಇದ್ದೀರಾ ನೀವು?
0: ಇನ್ನೊಂದು ಹಾಡು ಪ್ರಸಾರ ಮಾಡು ಅಂದ್ರೆ ಮಾಡೋಣ, ಏನ್ ಹೇಳ್ತೀರಾ?
1: ಅಫ್ಕೋರ್ಸ್, ಯಾಕೆಂದ್ರೆ ಅಷ್ಟರಲ್ಲಿ ಜನ ಇಫ್ ದೇ ಆರ್ ನೋಟಿಂಗ್ ಇಟ್ ಡೌನ್, ಅಫ್ಕೋರ್ಸ್ ದೇರ್ ಆರ್ ಪೀಪಲ್. ಹುರುಳಿಕಾಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಅಂಡ್ ಅದನ್ನ ಹಂಚ್ಕೋಬಹುದು ನಮ್ಮ ಜೊತೆಲೆ. ಬಟ್ ದ ವೇ ಐ ಮೇಕ್ ಇಟ್ ಈಸ್ ಒನ್ ನಾರ್ತ್ ಇಂಡಿಯನ್ ಐಟಮ್ ಅದರಲ್ಲಿ ಅಂಡ್ ಒಂದು ಸೌತ್ ಇಂಡಿಯನ್ ಐಟಮ್ ಅದೇ ಸೇಮ್ ಹುರುಳಿಕಾಳಲ್ಲಿ. ಅದನ್ನ ನೀರನ್ನು ಬಳಸಿ ಕೂಡ ನಾವು ಅದನ್ನ ಮಾಡ್ತೀವಿ ಅಂಡ್ ಐ ಆಮ್ ಹ್ಯಾಪಿ ಟು ಶೇರ್ ದಟ್ ಆಫ್ಟರ್ ದ ಸಾಂಗ್.

0: ಸೊ ಈಗ ಮಧ್ಯ ನೀವು ಹಾಡನ್ನ ಕೇಳ್ತಾ ಕೇಳ್ತಾ ಹುರುಳಿ ಕಾಳಿನ ರೆಸಿಪಿ ಮಂಜುನಾಥ್ ಅವರು ನನ್ನನ್ನು ಕೇಳಿದ್ದಾರೆ. ನನ್ನ ಹೆಸರು ವಾಸಂತಿ ಹರಿಪ್ರಕಾಶ್ ಅಂಡ್ ಐ ಜಸ್ಟ್ ಫಿನಿಶ್ ಪ್ರೆಸೆಂಟಿಂಗ್ ಅ ಶೋ ಆನ್ ಬಾರಿಶ್ ಅಂಡ್ ಮಳೆ. ಸೊ ಮಳೆಯಲ್ಲಿ ಒಂದು ಹುರುಳಿ ಕಾಳಲ್ಲಿ ತುಂಬಾ ಚೆನ್ನಾಗಿ ಮಾಡುವಂಥದ್ದು ಈಸ್ ವಾಟ್ ವಿ ಕಾಲ್ ಉಸ್ಲಿ ಅಥವಾ ಶುಂಡಲ್ ಅಂತಾನು ಹೇಳ್ತಾರೆ ಇನ್ ಸಮ್ ಪಾರ್ಟ್ಸ್ ಆಫ್ ಸೌತ್ ಇಂಡಿಯಾ. ಅದಕ್ಕೆ ಒಂದೇ ಒಂದು ಸ್ಪೂನ್ ಅಥವಾ ತುಪ್ಪದ ಅಥವಾ ಎಣ್ಣೆ ಅದನ್ನ ಹಾಕಿ ಸಾಸಿವೆ ಕಾಳು, ಇಂಗು, ಒಂದೇ ಒಂದು ಹಸಿಮೆಣಸಿನಕಾಯಿ ಅದನ್ನ ಜೊತೆಗೆ ಹುರುಳಿ ಕಾಳನ್ನ ಸೇರಿಸಿ ಫ್ರೆಶ್ ತೆಂಗಿನ ತುರಿ ಹಾಕಿದ್ರೆ ಅದನ್ನ ಯು ಕ್ಯಾನ್ ಮೇಕ್ ಉಸ್ಲಿ ರೆಡಿ. ಇನ್ನೊಂದು ನೀರಿರತ್ತಲ್ಲ ಅದನ್ನ ಇದು ಮಾಡಿರ್ತೀವಿ ಅದರಲ್ಲಿ ಯು ಕ್ಯಾನ್ ಜಸ್ಟ್ ಮೇಕ್ ಬೇಕ ನೈಸ್ ದಾಲ್ ದಾಲ್ ಅಂದ್ರೆ ಜೀರಾ ತಡ್ಕ ದಾಲ್ ಅದು. ಅದರಲ್ಲಿ ಯು ಕ್ಯಾನ್ ಐದರ್ ಆಡ್ ಅದರ್ ಅಂದ್ರೆ ತೊಗರಿ ಬೇಳೆದು ದಾಲ್ ಆಡ್ ಮಾಡಬಹುದು, ಬಟ್ ಜಸ್ಟ್ ಗಿವ್ ಅ ತುಪ್ಪ, ಒಂದೇ ಒಂದು ಒಣ ಮೆಣಸಿನಕಾಯಿ ಅಂಡ್ ಜೀರಿಗೆ ಅಂಡ್ ಪುಟ್ ಇಟ್ ಔಟ್ ಅಂಡ್ ಸೂಪ್ ತರ ಅದನ್ನ ದಾಟ್ ಇಸ್ ಅ ಹುರುಳಿ ಕಾಳ್ ಸೂಪ್ ಆಸ್ ವೆಲ್ ಆಸ್ ಉಸ್ಲಿ ಸುಂಡಲ್. ಅಂಡ್ ಐ ಹೋಪ್ ಕೈ ರುಚಿನ ಅದೇನದು ನಿಮ್ಮ
1: ಕೈ ರುಚಿ
0: ಕೈಯಲ್ಲಿ
1: ಅಂತ ಕರೆ ಮಾಡಲಿಲ್ಲ, ಪಕ್ಕದಲ್ಲೇ ಕುಳಿಸ್ಕೊಂಡು ಕೈ ರುಚಿಯನ್ನ ಶೇರ್ ಮಾಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಾಸಂತಿ ಅವರು, ಇಷ್ಟು ರುಚಿಕರವಾದ ರೆಸಿಪಿಯನ್ನ ಹಂಚಿಕೊಂಡಿದ್ದಕ್ಕೆ ಐ ಆಮ್ ಶೋರ್ ನಮ್ಮ ಸ್ನೇಹಿತರು ಖಂಡಿತ ಟ್ರೈ ಮಾಡ್ತಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ಕರಿಯಲ್ಲಿ ರುಚಿ ವಿಶೇಷ. ನೀವು ಕೂಡ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಕರೆ ಮಾಡಿ ನಮ್ಮಿಷ್ಟದ ರೆಸಿಪಿಯನ್ನ ಇತರರಿಗೂ ಕೂಡ ಶೇರ್ ಮಾಡಬಹುದು, ಅವರಿಗೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳಬಹುದು. ಸಮಯ ಆಗ್ತಾ ಇದೆ 1:10, ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ದ ಪ್ರದೇಶಕ್ಕಾಗಿ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ದ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ

0: ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026ರಲ್ಲಿ ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ 20 ಶತಕೋಟಿ ಡಾಲರ್ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಿ

ಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ದಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ 0.05ರಷ್ಟಿದ್ದರೂ 2024-25ರ ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಸಮಯ 1:20 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ತಿರೆ ಕೊರಗು ಕಳವಳಬೇಕೋ? ಸಭೆಯಿಸುತ್ತಲೆಲ್ಲವನು ಕಡೆಗೊಯ್ಯವನವನು. ರವಿ ನಿಲ್ಲದೆ ಸುತ್ತುತ್ತಿರೆ ಕೊರಗು ಕಳವಳಬೇಕು, ಸಭೆಯಿಸುತ್ತಲೆಲ್ಲವನು ಕಡೆಗೊಯ್ಯವನವನು. ಕವಳಿಸುವುದೆಲ್ಲವನು ಮರೆವು ಬಾಳುಳ್, ಅದೊಂದು ಶಿವಕೃಪೆಯ ಲಕ್ಷಣವು ಮಂಕುತಿಮ್ಮ.
1: ಕವಳಿಸುವುದೆಲ್ಲವನು ಮರೆವು ಬಾಳುಳ್, ಅದೊಂದು ಶಿವಕೃಪೆಯ ಲಕ್ಷಣವು ಮಂಕುತಿಮ್ಮ.

ಭಾರತೀಯ ಚಿಂತನೆಯನ್ನು ಗಮನಿಸಿದ್ರೆ ಇಲ್ಲಿ ಸೃಷ್ಟಿಗೆಷ್ಟು ಮಹತ್ವ ಇದೆಯೋ ಲಯಕ್ಕೂ ಅಷ್ಟೇ ಮಹತ್ವ ಇದೆ. ನಮ್ಮಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಇದೆಯಲ್ಲ, ಈ ಮೂರು ಪರಿಕಲ್ಪನೆಗಳು ಬಹಳ ಮಹತ್ವದ್ದು. ಈ ಮೂರೂ ಪರಿಕಲ್ಪನೆಗಳಿಗೆ ಮೂರು ದೇವತೆಗಳೇ ನಮ್ಮಲ್ಲಿ ಯಾರೇ? ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ಶಿವ. ಇದು ತ್ರಿಮೂರ್ತಿಗಳ ಪರಿಕಲ್ಪನೆ. ಕೇವಲ ಸೃಷ್ಟಿ ಇದ್ದರೆ ಜಗತ್ತು ನೆಮ್ಮದಿಯಾಗಿರೋದಿಲ್ಲ. ಸೃಷ್ಟಿಯ ಸಮೃದ್ಧತೆ ಇವತ್ತು ನಮ್ಮ ಅನೇಕ ಸಮಸ್ಯೆಗಳಿಗೆ ಮೂಲ ಅನ್ನೋ ಸತ್ಯವನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಮಕ್ಕಳನ್ನು ಸೃಷ್ಟಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಇವತ್ತೆಂಥ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸೃಷ್ಟಿಯ ಜೊತೆಗೆ ಲಯವೂ ಇರಬೇಕು. ನಮ್ಮದು ಮ್ಯೂಸಿಯಂ ಸಂಸ್ಕೃತಿ ಅಲ್ಲ, ಸಂಗ್ರಹಿಸಿಡೋದು ನಮ್ಮ ಸ್ವಭಾವದಲ್ಲೂ ಇಲ್ಲ. ಗಣೇಶನ ಹಬ್ಬದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗಣೇಶನ ತರ್ತೀವಿ, ಪೂಜೆ ಮಾಡ್ತೀವಿ, ಮತ್ತು ವಿಸರ್ಜನೆ ಮಾಡಿಬಿಡ್ತೀವಿ. ಮತ್ತೆ ಹೊಸ ವರ್ಷದಲ್ಲಿ ಹೊಸ ಗಣೇಶನ ತರ್ತೀವಿ, ಮತ್ತೆ ಗಣೇಶನ ಬಿಡ್ತೀವಿ. ಅಂದರೆ ನಮ್ಮ ಬದುಕಿನಲ್ಲಿ ಸೃಷ್ಟಿಗೇನು ಸ್ಥಾನ ಇದೆಯೋ ಲಯಕ್ಕೂ ಅಷ್ಟೇ ಮಹತ್ವದ ಸ್ಥಾನ ಇದೆ. ಡಿ ವಿ ಜಿ ಇಲ್ಲಿ ಈ ಲಯದ ಪರಿಕಲ್ಪನೆಯನ್ನು ಅನೇಕ ನೆಲೆಗಳಲ್ಲಿ ವಿವರಿಸ್ತಾರೆ. ಇಲ್ಲಿ ಅದನ್ನು ಮರವಿಗೆ ಸಮೀಕರಿಸ್ತಾರೆ. ಮರವು ಮನುಷ್ಯನ ಬದುಕಿನಲ್ಲಿ ವರವೂ ಹೌದು, ಶಾಪವೂ ಹೌದು. ಕಹಿ ನೆನಪುಗಳಿರುತ್ತಲ್ಲ, ಅದು ನಮ್ಮ ಬದುಕನ್ನು ದುರ್ಬರಗೊಳಿಸ್ಬಿಡತ್ತೆ. ಮನುಷ್ಯನ ಶಕ್ತಿ ಏನು ಅಂತಂದರೆ ಮರೆಯೋದು. ಬದುಕಿನ ಕಹಿಯನ್ನೆಲ್ಲ ಮರೆತು ಮುಂದಿನ ಬದುಕನ್ನು ಸುಂದರ ಮಾಡಿಕೊಂಡ್ರೆ ಅದೇ ಶಿವಕೃಪೆ. ಲಯ ಅನ್ನೋದು ಇಲ್ಲಿ ಮರೆವಿಗೆ ಪರ್ಯಾಯವಾಗಿ ಡಿ ವಿ ಜಿ ಬಳಸ್ತಾ ಇರೋದು. ಮರೆವು ಲಯದ ಸಂಕೇತ.

ದಿವಸ ಕೊಳಗದಿನ್ ಆಯುರಾಶಿಯನು ರವಿಯಳೆಯಲ್, ಅವನ ಮಗ ಜವನ್ ಅದರ ಲೆಕ್ಕವಿರಿಸುವನು. ದಿವಸ ಕೊಳಗದಿನ್ ಆಯುರಾಶಿಯನು ರವಿಯಳೆಯಲ್, ಅವನ ಮಗ ಜವನ್ ಅದರ ಲೆಕ್ಕವಿರಿಸುವನು. ದಿವಿಜರೊಳಗಿರ್ವರೂಪಕಾರಿಗಳು ನಮಗೆ ಸವೆಸುವರು ತನುಘಟವ ಮಂಕುತಿಮ್ಮ. ದಿವಿಜರೊಳಗಿವರಿರ್ವರೂಪಕಾರಿಗಳು ನಮಗೆ ಸವೆಸುವರು ತನುಘಟವ ಮಂಕುತಿಮ್ಮ.

0: ಸವೆಸುವರು ತನು ಘಟವ ಮಂಕುತಿಮ್ಮ ಮಂಕುತಿಮ್ಮ.
1: ಭಾರತೀಯ ಚಿಂತನೆಯಲ್ಲಿರುವ ಒಂದು ತಾತ್ವಿಕ ಸಂಗತಿಯೊಂದನ್ನು ಡಿ ವಿ ಜಿ ಈ ಪದ್ಯದಲ್ಲಿ ದಿನನಿತ್ಯದ ಬದುಕಿಗೆ ಅನ್ವಯ ಮಾಡಿ ವಿವರಿಸೋ ಪ್ರಯತ್ನ

0: ಪಡ್ತಿದ್ದಾರೆ. ಕಾಲವನ್ನು ಅಳೆಯೋಕೆ ನಮಗಿರೋ ಒಂದು ಸಾಧನ ಯಾವುದು ಅಂದರೆ ಸೂರ್ಯ. ನಿಸ್ಸಂದೇಹವಾಗಿ ಒಂದೊಂದು ದಿನ ಕಳೀತಾ ಇದ್ದ ಹಾಗೆ ನಮ್ಮ ಬದುಕಿನಲ್ಲೂ ಒಂದೊಂದು ದಿವಸ ಹೋಗ್ತಾ ಇರುತ್ತೆ. ನಾವು ಬೆಳೀತಾ ಹೋಗ್ತೀವಿ ಅಂತ ಅಂದ್ಕೊಳ್ತೀವಲ್ಲ, ಇಲ್ಲ, ಒಂದೊಂದು ದಿವಸ ನಮ್ಮ ಬದುಕಿನಲ್ಲಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದನ್ನೆಲ್ಲ ಲೆಕ್ಕ ಇಡೋನಿ ಒಬ್ಬ ಇರ್ತಾನಲ್ಲ, ಅವನೊಬ್ಬ ಇದ್ದಾನೆ, ಅವನು ಯಮ. ನಮ್ಮ ಬದುಕನ್ನು ಯಾವುದೋ ಒಂದು ಹಂತದಲ್ಲಿ ಚುಕ್ತ ಮಾಡಿಬಿಡ್ತಾನೆ ಅವನು. ಈ ಯಮ ಸೂರ್ಯ ಇವರಿಬ್ಬರನ್ನ ಕೇಂದ್ರವಾಗಿಟ್ಕೊಂಡು, ರೂಪಕವಾಗಿಟ್ಕೊಂಡು ಡಿ ವಿ ಜಿಯಲ್ಲಿ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾರೆ. ಲಯದ ಪರಿಕಲ್ಪನೆ ನಮ್ಮ ಬದುಕಿನಲ್ಲಿ ಬಹಳ ಮಹತ್ವದ್ದು. ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತಂದರೆ, ಸೂರ್ಯ ಮತ್ತು ಯಮ ನಮ್ಮ ಬದುಕನ್ನು ಒಂದು ರೀತಿ ಕಿತ್ಕೊಳ್ತಾ ಇರ್ತಾರೆ. ಹೀಗೆ ಕಿತ್ಕೊಳ್ಳೋದನ್ನು ಅವರು ಆಕ್ರಮಣ ಅಂತ ಕರೀತಾ ಇಲ್ಲ, ಡಿ ವಿ ಜಿ ಅವರು ಉಪಕಾರ ಮಾಡ್ತಾರೆ ಅಂತ ಕರೀತಿದ್ದಾರೆ. ಯಾಕೆ ನೋಡಿ, ಈ ಬದುಕು ಶಾಶ್ವತ ಸ್ಥಾವರ ಅಂತ ಆಗ್ಬಿಟ್ಟಿದ್ರೆ ಈ ಬದುಕಿಗೇನೂ ಸ್ವಾರಸ್ಯ ಇರ್ತಿರಲಿಲ್ಲ. ಇದು ಚಲನಶೀಲವಾದದ್ದು, ಅನಿಶ್ಚಿತವಾದದ್ದು ಅನ್ನೋದ್ರಿಂದನೇ ಇದರಲ್ಲಿ ಸೊಗಸಿರೋದು. ಎಲ್ಲವೂ ನಮಗೆ ಸಿಗುತ್ತೆ, ಎಲ್ಲವೂ ನಮ್ಮ ಬಳಿಯೇ ಇದೆ, ಈ ಬದುಕು ಸ್ವರ್ಗ ಅಂತಂದರೆ ಅದಕ್ಕೆ ಸ್ವಾರಸ್ಯನೇ ಇರೋದಿಲ್ಲ. ಅದಕ್ಕೇ ಡಿ ವಿ ಜಿ ಹೇಳ್ತಾರೆ, ರುಚಿಯ ಶಕ್ತಿ ಎಲ್ಲಿದೆ ಅಂತಂದರೆ ನಾಲ್ಗೆಲ್ ಮಾತ್ರ ಅಲ್ಲ, ಹಸಿವಿನಲ್ಲಿ ಅಂತ. ನಿಮ್ಗೆ ಹಸಿವಿದ್ದಾಗಲೇ ರುಚಿಯ ಮಹತ್ವ ಸಿಗೋದು. ಶ್ರೀಮಂತಿಕೆಯ ರುಚಿ ಎಲ್ಲಿದೆ ಅಂತಂದರೆ ಬಡತನದಲ್ಲಿ, ಬಡತನ ಇದ್ದಾಗಲೇ ರುಚಿ ಇರೋದು. ಹಾಗೆಯೇ ಲಯ ಅಥವಾ ಸಾವು ಇದೆಯಲ್ಲ, ಸಾವಿರದಿಂದನೇ ಬದುಕಿಗೆ ಅರ್ಥ ಇರೋದು. ಹೀಗಾಗಿ ಲಯದ ಪರಿಕಲ್ಪನೆಯನ್ನು ಸೂರ್ಯ ಯಮನ ಪೂಲಕ ಡಿ ವಿ ಜಿಯಲ್ಲಿ ತುಂಬ ಸೊಗಸಾಗಿ ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸಮಯ 1:32 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಲಂಚ್ ಬಾಕ್ಸ್ ಅನ್ನ ಶುರು ಮಾಡೋಣ. ಲಂಚ್ ಬಾಕ್ಸ್ ನಲ್ಲಿ ಒಂದಷ್ಟು ಚಂದದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಏನ್ ಸಮಾಚಾರ, ಹೇಗೆ ಸಾಗ್ತಾ ಇದೆ ನಿಮ್ಮ ವೀಕೆಂಡ್ ಅಂತ? ವಾಟ್ಸ್ಆಪ್ ಸಂಖ್ಯೆ 9480910013 ಕಳ್ಸಿಕೊಡಿ. ಏನಿದೆ ನಿಮ್ಮ ವೀಕೆಂಡ್ ಪ್ಲಾನ್ಸ್, ಹೇಗ್ ನಡೀತಾ ಇದೆ, ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ವಾಟ್ಸ್ಆಪ್ ಅಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮ್ಗಾಗಿ ಮುಡಿಬರ್ತಾ ಇದೆ.

ವೀಕೆಂಡ್ಗೆ ಎಲ್ಲರೂ ಕುಟುಂಬ ಸಮೇತ ನಾವು ಬಸ್ಸಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ಮಂಜುನಾಥ್, ಮೋಡ ಕವಿದ ವಾತಾವರಣ ಇದೆ, ಮಳೆ ಬರೋ ತರ ಇದೆ ಅಂತ ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಮೇಶವನ್ನ ಕಳ್ಸಿಕೊಡಿದ್ದಾರೆ. ಊರಿಗೆ ಹೋಗ್ತಾ ಇದ್ದೀವಿ ಮಂಡ್ಯಗೆ ಅಂತ ಇದ್ದಾರೆ. ನಮ್ದೇನು ಇಲ್ಲ ಸರ್ ವೀಕೆಂಡ್ ಪ್ಲಾನು, ನಾವು ರೇಡಿಯೋ ಕೇಳ್ಕೊಂಡು ಕೂತ್ಕೊಳ್ಳೋದು ಮನೆಯಲ್ಲಿ. ನಮ್ಮ ವೀಕೆಂಡ್ ಕೆಲಸಗಳೇನಿದೆ, ನಮ್ಮ ನಮ್ಮ ಕೆಲಸಗಳನ್ನ ಮುಗಿಸ್ಕೋಬೇಕು. ಈ ವೀಕೆಂಡಲ್ಲಿ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ ರಜೆಗಳು ಅಂತ ಮತ್ತು ಬಸ್ ಸ್ನೇಹಿತರು ಹೇಳ್ತಾ ಇದ್ದಾರೆ. ಸಮಯ 1:37, ಲಂಚ್ ಬಾಕ್ಸಲ್ಲಿ ಚಂದದ ಗೀತೆಗಳನ್ನ ಕೇಳ್ತಾ ಇದ್ದಾರೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮುಂದೆ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 1:49 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿವೆ ಅಂತ ಶಿವಶಂಕರ್ ವೇದವತಿ ತನ್ಮಯ್ ಆನಿಕಲ್ನಿಂದ ಹೇಳ್ತಾ ಇದ್ರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮ್ಗಾಗಿ ಮೂಡಿ ಬರ್ತಾ ಇದೆ, ತಂಗಾಳಿ ಮೇಲೆ ಏನೋ ಗೀತೆ, ರಾಜೇಶ್ ಕೃಷ್ಣನ್ ಅವರ.

ಲಂಚ್ ಬಾಕ್ಸ್ ನಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ಹಾಡುಗಳು ಚೆನ್ನಾಗಿತ್ತು, ನಾವು ಕೂಡ ಟ್ರಾವೆಲ್ ಮಾಡ್ತಾ ಕೇಳಿದ್ವಿ ಅಂತ ಬಹಳಷ್ಟು ಸಂದೇಶಗಳನ್ನ ಕಳಿಸ್ಕೊಡ್ತೀರ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಲಂಚ್ ಬಾಕ್ಸ್ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿತ್ತು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ, ಬೆಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಡ್ತಾರೆ, ಸಂದೇಶ ಕಳಿಸ್ಕೊಟ್ಟ ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ. ಕವಿತಾ ಅವರ ಕಂಠದಲ್ಲಿ ಹೂವೆ ಹೂವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೊ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ

0: ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು, ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೀಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2,766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರೊಂದಿಗೆ 2,042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ ಒಟ್ಟು 5,910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಅಂದರೆ 1,142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16ರಂದು ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18ರಿಂದ 30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30ರಿಂದ 3 ಗಂಟೆಯವರೆಗೆ ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಪ್ರತಿ ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 59054 8105 6 9905 9945 ಯನ್ನು ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ

ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ ನವೋದಯ .gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ದ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಸಮಯ 2:40 ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಅದೆಷ್ಟು ಬ್ಯೂಟಿಫುಲ್ ಚಿತ್ರಗೀತೆಗಳನ್ನ ಕೇಳ್ತಾ ಸಾಗೋಣ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಇದು ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 ಎಫ್ಎಂ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈಗ ಇನ್ನೆರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುಭ ಮಧ್ಯಾಹ್ನ ಸಮಯ 3:01. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಸದಾ ಹೇಳ್ತಿರ್ತೀನಿ ಅಲ್ವಾ, ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, ಗಾಳಿನೇ ಇರಲಿ, ಏನೇ ಇರಲಿ, ಹೊಂ ಬಿಸಿಲು ಮಾತ್ರ ಸದಾ ನಿಮ್ಮ ಜೊತೆ ಇರುತ್ತೆ. ಹೊಂ ಬಿಸಿಲನ್ನ ಶುರು ಮಾಡುವಂತಹ ಸಮಯ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸೊ ಹೊಂ ಬಿಸಿಲಲ್ಲಿ ಏನಿರುತ್ತೆ, ಕಳೆದ ವಾರಗಳಿಂದ ಒಂದಷ್ಟು ವೆರೈಟಿ ವೆರೈಟಿ ಏನೇನೋ ಒಂದಷ್ಟು ವಿಚಾರಗಳನ್ನ ತಂದು ಟ್ರೈ ಮಾಡ್ತಾ ಇದೀವಿ. ಆಟಗಳಾಗಿರ್ಬೋದು, ಗೇಮ್ಸು, ಪ್ರಶ್ನೆ ಎಲ್ಲ. ಈ ವಾರ ಏನಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ವಾರ ಕೂಡ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಜೊತೆಗೆ ಬಂದಿದ್ದೀನಿ. ಡಿಫ್ರೆಂಟ್ ಅಂದ್ರೆ ತುಂಬಾ ಡಿಫ್ರೆಂಟ್ ಏನಲ್ಲ, ಈಗಾಗಲೇ ಇದನ್ನು ಕೂಡ ಟ್ರೈ ಮಾಡಿದೀವಿ ಹೊಂ ಬಿಸಿಲಲ್ಲಿ ನಾವು. ಸರಿ, ಏನ್ ಸಮಾಚಾರ, ಹೇಗ್ ಸಾಗ್ತಾ ಇದೆ ವೀಕೆಂಡ್ ಅಂತ ಸಂದೇಶಗಳನ್ನ ಕಳ್ಸಿಕೊಡಿ ವಾಟ್ಸ್ಆಪ್ ಸಂಖ್ಯೆ 9484809903. ಒಂದು ಹಾಡಿನ ನಂತರ ಕಾರ್ಯಕ್ರಮ ಶುರು ಮಾಡೋಣ. ಕಮಾನ್, ಬರ್ಲಿ, ನಿಮ್ಮ ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಿ ಸಂದೇಶಗಳನ್ನ ಕಳಿಸೋದ್ರ ಮೂಲಕ.

ಹೋಮ್ ಬಿಸಿಲು ಕೇಳ್ತಾ ಇದ್ರೆ ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಸಂದೇಶಗಳನ್ನ ಕಳ್ಸಿಕೊಡಿಂದ ಯಾರೆಲ್ಲ ಸಂದೇಶಗಳನ್ನ ಕಳ್ಸಿಕೊಡಿದ್ದಾರೆ ನೋಡೋಣ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ವೀಕೆಂಡ್ ಸ್ಪೆಷಲ್ ಏನೂ ಇಲ್ಲ, ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಎಸ್, ನಂದು ಊಟ ಆಯ್ತು, ನಿಮ್ದು ಆಯ್ತಾ? ಸಿದ್ಧಲಿಂಗಮೂರ್ತಿ ಸಿರಿಗಿರಿಂದ ನಾವು ರೆಡಿ ಅಂತ ಹೇಳ್ತಾ ಇದಾರೆ. ಹೊಂಬಿಸಿಲಿನ ಜ್ಞಾನ ಕಿರಣಕ್ಕೆ ಕರ್ಣಗಳು ಸಜ್ಜಾಗಿವೆ ಅಂತ ಇದಾರೆ. ಆಹಾ, ಮಂಜುನಾಥ್ ಅವರೇ, ಇವತ್ತು ಫುಲ್ ರೆಸ್ಟ್ ಮಾಡ್ತಾ ಇದ್ದೀನಿ, ಮಸ್ತಿ ಮೋಜಿ ಮೋಜ್ ಮಾಡ್ತಾ ಇದೀವಿ.

ವೀಕೆಂಡ್ ಅಲ್ವಾ, ಹಾಗಾಗಿ ಅಂತ ಇದ್ದಾರೆ. ಯಾರು? ದಿಲೀಪ್ ಕಲ್ಯಾಣ್ಕರ್ ಅವರು. ನಾವು ಸಹ ಕಾರ್ಯಕ್ರಮದ ಜೊತೆ ಇದ್ದೀವಿ ಅಂತ ಅನಂತರಾಜ್ ಗೊರಲಡುಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸ್ಕೊಂಡಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಂದ ನಾವು ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಿದಾಯ್ತು ಅಂತ ಇದಾರೆ. ಹಾಗೆ ಹರೀಶ್ ಮಲೇಶ್ವರ ಅವರು ಸಂದೇಶ ಕಳಿಸ್ಕೊಂಡಿದ್ದಾರೆ. ಹಾಗೆ ನಮಸ್ತೆ ಶುಭ ಮಧ್ಯಾಹ್ನ ಅಂತ ದಿನೇಶ್ ಹೆಗಡೆ ಹರಕೋಡು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ತಡ ಯಾಕೆ ಹೊಂಬಿಸಿಲ್ನ ಶುರು ಮಾಡೋಣ. ಹೊಂಬಿಸಿಲ್ನ ಥೀಮ್ ಇಷ್ಟೇ, ವೆರಿ ಸಿಂಪಲ್. ಇವತ್ತು ನಾನು ಒಂದು ಹಾಡಿನ ಮ್ಯೂಸಿಕ್ ಬಿಟ್ಸನ್ನು ಕಟ್ ಮಾಡಿ ಕ್ರಾಪ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಡಿನ ಮ್ಯೂಸಿಕ್ ಬಿಟ್ಟನ್ನು ಪ್ರಸಾರ ಮಾಡ್ತೀನಿ. ಅದನ್ನು ಕೇಳಿಸ್ಕೊಂಡು ಯಾವ ಹಾಡು, ಯಾವ ಚಿತ್ರದ ಹಾಡು ಅಂತ ನೀವು ಗೆಸ್ ಮಾಡಿ ವಾಟ್ಸಪ್ಪಲ್ಲಿ ಸಂದೇಶಗಳನ್ನ ಕಳಿಸ್ಕೊಡ್ಬೇಕು. ವಾಟ್ಸಪ್ ಸಂಖ್ಯೆ 9484809900113 ಕರೆ ಕೂಡ ಮಾಡಬಹುದು. ದೂರವಾಣಿ ಸಂಖ್ಯೆ 0802228106 ಕರೆ ಮಾಡಿ ಯಾವ ಗೀತೆ ನಾವು ಪ್ರಸಾರ ಮಾಡಿದ್ದು ಅಂತ, ಯಾವ ಗೀತೆಯ ಮ್ಯೂಸಿಕ್ ಅನ್ನ ಪ್ರಸಾರ ಮಾಡಿದ ಅಂತ ನೀವು ಗೆಸ್ ಮಾಡಿ ಹೇಳಬೇಕು. ಸೊ ತಯಾರಿದಾರಲ್ವಾ? ಈಗ ಮೊದಲಿಗೆ ಯಾವ ಮ್ಯೂಸಿಕ್ ಪ್ರಸಾರ ಆಗ್ತದೆ ಹುಷಾರಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ.

ಇದು ಯಾವ ಹಾಡಲ್ಲಿ ಬರುವಂತಹ ಮ್ಯೂಸಿಕ್ ಬಿಟ್ ಅಂತ ಗೆಸ್ ಮಾಡಿ ಈಗಷ್ಟು ಹೇಳಿದಂತಹ ಸಂಖ್ಯೆಗೆ ಕರೆ ಮಾಡಿ, ಹಾಗೆ ವಾಟ್ಸ್ಆಪ್ ಅಲ್ಲಿ ಸಂದೇಶಗಳನ್ನ ಕಲ್ಸ್ಕೊಡಿ. ಎಲ್ಲವರೆಗೂ ಈ ಬ್ಯೂಟಿಫುಲ್ ಟ್ರ್ಯಾಕ್ ನ ಎಂಜಾಯ್ ಮಾಡಿ.

ಸಮಯ 3:14 ಬಿಸಿಲಲ್ಲಿ ಎಲ್ಲರೂ ಜೊತೆಯಾಗಿ ಸಾಕ್ತಾ ಇದೀವಿ. ಒಂದು ಮ್ಯೂಸಿಕ್ ಬಿಟ್ ಅನ್ನು ಪ್ರಸಾರ ಮಾಡಿ, ಅದು ಯಾವ ಹಾಡಿನ ಸಾಲುಗಳು, ಯಾವ ಹಾಡಲ್ಲಿ ಬರುವಂತಹ ಮ್ಯೂಸಿಕ್ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಸರಿಯಾಗಿ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಯಾರ್ಯಾರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ದಿನೇಶ್ ಹೆಗಡೆ ಹರಕೋಡು ಕೊಪ್ಪ ತಾಲೂಕು ಚಿಕ್ಕಬಳ್ಳೂರು ಜಿಲ್ಲೆಯಿಂದ, ಹಾಗೆ ಮೂರ್ತಿ ಕಲ್ಲಹಳ್ಳಿಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಬೆಟಗೇರಿ ಸ್ನೇಹ ಮಹಾಲಕ್ಷ್ಮಿ ಅವರು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಸಿದ್ಲಿಂಗ ಮೂರ್ತಿ ಸಿರಿಗೆರೆಯಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ, ಮೇಘ ಅಶ್ವಿನಿ ಹುಬ್ಬಳ್ಳಿಯಿಂದ, ಮುತ್ತು ಚಲವಾದಿ ಅವರು ಉತ್ತರ ಸರಿಯಾಗಿದೆ, ಹರೀಶ್ ಮಲ್ಲೇಶ್ವರದಿಂದ, ಸುಮಿತ್ರ ಅವರು ಸಂಡೂರಿನಿಂದ, ಆನೆಸ್ಟ್ ಆಗಿ ನನಗೆ ಗೊತ್ತಿಲ್ಲಪ್ಪ ಮಂಜುನಾಥ್ ಅಂತ ಹೇಳ್ತಾ ಇದ್ದಾರೆ, ಸುದರ್ಶನ್ ರಾಜ್ ಗೋಪಾಲ್ ನಗರದಿಂದ ಸರಿಯಾಗಿ ಮಾಡಿದ್ದಾರೆ, ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾಗಿ ಮಾಡಿದ್ದಾರೆ, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ಬಿದ್ದು ಪ್ರಕಾಶ್, ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ. ಹಾಯ್ ಮಂಜುನಾಥ್ ಅಂತ ಇದ್ದಾರೆ. ಯಾರು? ಡೇವಿಡ್ ನೋಬಲ್ ಅವರು ಮುನಿರಬಾದ್ ಡ್ಯಾಮ್ನಿಂದ. ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಏನು ಉತ್ತರ ನೀವೇ ಕಳಿಸ್ಕೊಟ್ಟಿದ್ದೀರಾ? ಪ್ರೀತಿಗಾಗಿ ಸಿನಿಮಾದ ಕಣ್ಣಿನಲ್ಲೇ ಕನಸಿದೆ ಅನ್ನೋ ಗೀತೆ ಇದಾಗಿತ್ತು. ಹರಿಹರನ್ ಅವರ ಕಂಠದಲ್ಲಿ ಬಂದಂತಹ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಎಸ್ ಎ ರಾಜ್ಕುಮಾರ್. ಆಕ್ಚುಲಿ ಇದು ಮಲಯಾಳಂನ ಅನಿಯತಿ ಪ್ರಭು ಸಿನಿಮಾದ ರೀಮೇಕ್ ಆಗಿತ್ತು. ಕನ್ನಡದಲ್ಲಿ ಮುರುಳಿ, ಹಾಗೆ ಶ್ರೀಮುರುಳಿ, ಹಾಗೆ ಶ್ರೀದೇವಿ ವಿಜಯಕುಮಾರ್ ಅವರು ಕಾಣಿಸಿಕೊಂಡಿದ್ರು. ರಾಮು ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ರು. ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ರಾಮು ಅವರು ಕಾಮನ್ ಆಗಿ ಸ್ವಮೇಕ್ ಚಿತ್ರಗಳನ್ನ ಮಾತ್ರ ಮಾಡ್ತಾ ಇದ್ದು, ಒರಿಜಿನಲ್ ನೇಟಿವ್ ಸ್ಟೋರಿಗಳನ್ನ ಯಾವತ್ತೂ ಕೂಡ ರೀಮೇಕ್ಗೆ ಕೈ ಹಾಕಿರಲಿಲ್ಲ. ರೀಮೇಕ್ ಅನ್ನ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಬಟ್ ಈ ಸಿನಿಮಾಗೆ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ರೀಮೇಕ್ ಮಾಡೋದಕ್ಕೆ ಒಪ್ಕೋತಾರೆ. ಅವರು ರೀಮೇಕ್ ಮಾಡಿದಂತಹ ಮೊದಲ ಸಿನಿಮಾ ಇದಾಗಿತ್ತು. ಯಾವುದು? ಪ್ರೀತಿಗಾಗಿ. ಕಾರ್ಯಕ್ರಮದ ಎರಡನೆಯ ಪ್ರಶ್ನೆ, ಎರಡನೇ ಪ್ರಶ್ನೆ ಅಂದ್ರೆ ಎರಡನೆಯ ಮ್ಯೂಸಿಕ್ ಬಿಟ್, ಯಾವ ಹಾಡು ಅಂತ ಗೆಸ್ ಮಾಡಬೇಕು. ಮ್ಯೂಸಿಕ್ ಬಿಟ್ ಹೀಗಿದೆ, ಕೇಳಿ ಎಂಜಾಯ್ ಮಾಡಿ.

0: ಪ್ರಶ್ನೆಗಳು ಬಹಳ ಸುಲಭ ಇದೆ ಅನ್ಸುತ್ತೆ, ಹಾಗಾಗಿ ಬಹಳಷ್ಟು ಜನ ಅಲ್ಲ, ಎಲ್ಲರೂ ಸರಿಯಾಗಿ ಉತ್ತರ ಕೊಡ್ತಾ ಇದ್ರೆ, ಬಹಳಷ್ಟು ಜನ ಉತ್ತರ ಕೊಡ್ತಾ ಇದ್ರಾ. ನಮ್ಮ ಸ್ನೇಹಿತರು ಸರಿಯಾಗಿ ಗೆಸ್ ಮಾಡಿ ಏನಲ್ಲಿ ಇದಾರೆ ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ ಮಂಜುನಾಥ್ ಗುರುಗಳೇ, ಆರಾಮದಿರಿ?
0: ಸಕ್ಕಲಾಗದೇನ್ರಿ, ನೀವ್ ಹೆಂಗದಿರಿ?
1: ನಾವು ಆರಾಮಾಗಿದ್ದೀವ್ರಿ. ಕಿಷ್ಕಿಂದ ನಗರ ಭತ್ತದ ನಾಡು ಗಂಗಾವತಿಯಿಂದ ಈರಣ್ಣ ಮಾಡುವ ಶುಭ ಮಧ್ಯಾಹ್ನದ ಶುಭ ನಮಸ್ಕಾರಗಳು.
0: ಶುಭ ನಮಸ್ಕಾರಗಳು. ಊಟ ಆಯ್ತಾ?
1: ಊಟ ಇನ್ನು ಆಗಿಲ್ರಿ, ಮಾಡ್ಬೇಕು. ರೇನ್ಬೋ ಕಾರ್ಯಕ್ರಮ ನೀವ್ ಬಂದ್ರಿ, ಒಳ್ಳೆ ಕಾರ್ಯಕ್ರಮ ತಂದ್ರಿ,
0: ನನ್ಗೆ ಹೋಳಿಗೆ ತಿಂದಷ್ಟು ಖುಷಿ ಆತ್ರಿ.
1: ವಿವಿಧ ಭಾರತಿ ಮಾಡಿ ಒಂದ್ 6 ತಿಂಗಳ ಮಾಡಿಲ್ಲ, ನಿಮ್ ರೇನ್ಬೋಕ್ ಮಾಡಿ ಕೂಡ ಒಂದ್ 4 ತಿಂಗಳು ಮಾಡಿರ್ಲಿಲ್ಲ, 4-5 ತಿಂಗಳು ಇವತ್ತು ಮಾಡಿದೀನಿ ನಂಗೆ.
0: ಓಕೆ ಓಕೆ ಸೂಪರ್. ಮತ್ತೆ ಯಾವ ಹಾಡು
1: ಮಾತ್ರ ಕೇಳೋದ್ ಬಿಡೋದಿಲ್ಲ?
0: ಓ ಸೂಪರ್, ಸದಾ ಹೀಗೆ ಕೇಳ್ತಾ ಇರಿ. ಯಾವ ಹಾಡು ಅಂತ ಗೊತ್ತಾಯ್ತಾ?
1: ಗೊತ್ತಾಯ್ತ್ರಿ, ಕೆಂಡ ಸಂಪಿಗೆ ಚಿತ್ರದಲ್ಲಿ ಕನಸಲು ನಡೆಸುವ ಒಂದು ಹಾಡಿದೆಯಲ್ಲ.
0: ಎಸ್, ಹೇಗ್ ಗೆಸ್ ಮಾಡಿದ್ರಿ? ಫೇವ್ರೇಟ್ ಆ ಹಾಡು ನಿಮ್ಗೆ?
1: ಇಲ್ಲ, ನಾನು ರೇಡಿಯೋ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಮೆಲೋಡೀಸ್ ರಾಕ್ ಆಗಿ ಎಲ್ಲವನ್ನೂ ಇಲ್ಲಿ ಆಕಾಶವಾಣಿ ಕೇಳಿ, ಅದೇ ನಮಗೆ ಜ್ಞಾನ ಭಂಡಾರ ಪ್ರತಿದಿನ.

0: ಹೇಳ್ತಾನೆ ಇರುತ್ತೆ. ಹಂಗಾಗಿ ಎಲ್ಲ ಮಾಹಿತಿ, ಮನೋರಂಜನೆ, ಜ್ಞಾನ, ವಿಜ್ಞಾನ, ಸಂಗೀತ, ಸಾಹಿತ್ಯ, ಹಾಡುಗಾರ ಎಲ್ಲ ಬರ್ತಲ್ರಿ.
1: ಓಕೆ, ಹಂಗೆ ಒಂದ್ ಎರಡ್ ಸಾಲ ಬಿಟ್ಬಿಡ್ರಿ.
0: ಸರಿ, ಅದ್ ಬರಲ್ ಬಿಡ್ರಿ.
1: ಶುರು ಮಾಡಿದ್ರಿ, ಶುರು ಮಾಡಿದ್ರಿ, ಫುಲ್ ಹಾಡ್ಬೇಕೀಗ ಒಂಚೂರಾದ್ರು.
0: ಇಲ್ಲ ಗುರುಗಳ, ದಯವಿಟ್ಟು ಕ್ಷಮಿಸಿ, ಅದ ಮೆಲೋಡಿ ಸಾಂಗ್ ನಂಗೆ ಬರೋದು.
1: ಪರವಾಗಿಲ್ಲ, ಒಂದ್ ಎರಡ್ ಸಾಲ ಹೇಳಿ, ಜಾಸ್ತಿ ಬೇಡ.
0: ಬೇಡ ಬಿಡ್ರಿ, ನನಗೆ ಅದಿಷ್ಟ ಆಗಲ್ಲ. ಪ್ರೀತಿಗಾಗಿ ಬಂತಲ್ಲ, ಅದನ್ನ ಹಾಡಂದ್ರೆ ಹಾಡ್ತಿದ್ದೆ.
1: ಹೌದಾ, ಪರವಾಗಿಲ್ಲ, ಓಕೆ ಹಾಡಿ, ಅದನ್ನೇ ಹಾಡಿ.
0: ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ಮನಸಿದೆ, ಬೆಳ್ಳಿ ಮೋಡ ತಿಳಿ ಚಂದಿರ ಬಂದಂತೆ, ನನ್ನ ಬೆಳ್ಳಿ ಗೊಂಬೆ ಬರುತ್ತಾಳೆ.
1: ಚೆನ್ನಾಗಿ ಹಾಡಿದ್ರಿ,
0: ಅವಳ ಪ್ರೀತಿಗಾಗಿ. ಹಾ ಸರ್,
1: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತೀರಿ, ಧನ್ಯವಾದ. ವಾಟ್ಸ್ಆಪ್ ಅಲ್ಲಿ ಯಾರು ಈ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ನೇತ್ರ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ, ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ. ಮಾಲ ಮಾಚೋಹಳ್ಳಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಶ್ರೀನಿವಾಸ್ ಹೊಸಕೋಟೆಯಿಂದ ಗೆಸ್ ಮಾಡಿದ್ದಾರೆ. ಹಾಗೆ ದಿನೇಶ್ ಅವರು ಮತ್ತೊಮ್ಮೆ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ. ನೇತ್ರ ಕೆಂಗೇರಿಯಿಂದ. ಕಾರ್ಯಕ್ರಮ ಹೀಗೆ ಕೇಳ್ತಾ ಇವಾಗ ಕೇಳ್ತಾ ಇದೀವಿ ಅಂತ ನಮಸ್ಕಾರ ರೀ ಮಂಜುನಾಥ್ ಅಂತ ಸ್ನೇಹಿತರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಯಾರು? ಶ್ರೀಕಾಂತ್ ಗೋಡಕಿಂಡಿ ಅವರು. ಪ್ರೆಸೆಂಟ್ ಅಂತ ಕುಮಾರ್ ಬಂಗಾರಿ ಆಟೋ ಬೆಂಗಳೂರಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದ ಮುಂದಿನ ಟ್ಯೂನ್ ಯಾವ್ದಾಗಿರುತ್ತೆ ತಿಳ್ಕೊಳ್ಳೋಣ. ಈಗ ಟಫ್ ಮಾಡೋದು ಅಥವಾ ಈಸಿ ಮಾಡೋದ ಗೊತ್ತಾಗ್ತಾ ಇಲ್ಲ. ಕಷ್ಟ ಮಾಡೋದ, ಈಸಿ ಮಾಡೋದ, ಓಕೆ ನೋಡುವ. ಒಂದು ಕಷ್ಟ ಇರೋದೆ ಕೊಟ್ಬಿಡೋಣ, ಏನಂತೀರಾ? ಈಗ ಕೇಳಿ. ಗೊತ್ತಾಯ್ತಾ ಯಾವುದು ಅಂತ? ಖಂಡಿತ ಸ್ವಲ್ಪ ತಲೆಗೆ ಹುಳ ಬಿಟ್ಕೋಬೇಕಾಗುತ್ತೆ. ಇನ್ನೊಂದ್ಸಲ ಪ್ರಸಾರ ಮಾಡ್ತೀನಿ ಕೇಳಿ. ಇದು ಯಾವ ಹಾಡು, ಯಾವ ಚಿತ್ರದ ಹಾಡು ಅಂತ ಗೆಸ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9409901013 ಅಥವಾ ದೂರವಾಣಿ ಸಂಖ್ಯೆ 0802228126 ಕರೆ ಮಾಡಿ ನೀವು ಉತ್ತರಗಳನ್ನ ಕೊಡಬಹುದು. ಕಳೆದ ಪ್ರಶ್ನೆಗೆ ಉತ್ತರ ಇದಾಗಿತ್ತು. ಲಾಸ್ಟ್ ಪ್ರಶ್ನೆಗೆ, ಕೆಂಡ ಸಂಪಿಕೆ ಚಿತ್ರದ ಕನಸಲ್ಲಿ ನಡೆಸುವ ಅನ್ನೋ ಗೀತೆ, ಅದೇ ಗೀತೆ ಈಗ ನಿಮ್ಮ ಮುಂದೆ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
3: ಈಗಷ್ಟೇ ಕೇಳಿದ ಪ್ರಶ್ನೆಗೆ ಉತ್ತರ ಏನು, ಮೂರನೇ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ ನ್ಯಾಯವಾಣಿ ಕಾರ್ಯಕ್ರಮದ ನಂತರ. ಸಮಯ 3:31. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ಮೇಡಮ್ ನಮಸ್ಕಾರ.
5: ನಮಸ್ತೆ ಸರ್.
4: ಯಾವುದೋ ಒಂದು ಸರ್ಕಾರಿ ಕಚೇರಿ ಇರುತ್ತೆ, ಅಲ್ಲಿ ಒಬ್ಬರಿಗೆ ಏನೋ ಒಂದು ಕೆಲಸ ಆಗಬೇಕಾಗಿರ್ತದೆ, ಹೋಗಿ ಆ ಕೆಲಸ ಮಾಡ್ಕೋಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಿರ್ತದೆ. ಏನೋ ಒಂದು ಲಂಚ ರುಷುವತ್ತುಗಳನ್ನ ಏನೋ ಕೇಳ್ತಿರ್ತಾರೆ, ಅವರು ಕೇಳೋ ರೀತಿಯಲ್ಲಿ ಏನೋ ಒಂದು ಮಾಡ್ತಿರ್ತಾರೆ ಅಥವಾ ಬೇಕು ಅಂತಾನೆ ಮುಂದಾಗ್ತಿರ್ತಾರೆ. ಅವಾಗ ಇದೇನು ಈ ತರ ಮಾಡ್ತಿದಾರಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದೇ ಆಫೀಸ್ನಲ್ಲಿ ಇರುವಂತ ಅಧಿಕಾರಿಗಳಿಗೂ ಹೇಳೋಂಗಿಲ್ಲ, ಬೇರೆ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅವಾಗ?
5: ಅದೇ ಈಗ ಒಂದು ಮಾತಿದೆ ಸರ್, ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಅಲ್ಲಿರುವಂತ ದೇವರುಗಳಿಗೆ ನಾವು ಕಾಣಿಕೆ ಹಾಕಿದ್ರೆ ಮಾತ್ರ ಪ್ರಸಾದ ಕೊಡುವಂತದ್ದು ಅಂತ ಹೇಳಿದ್ರೆ, ಈಗ ಎಲ್ಲವರು ನಾವು ಎಲ್ಲಾ ಅಧಿಕಾರಿಗಳ ಲಂಚ ತಗೊಳ್ತಾರೆ ಅಂತ ಹೇಳಿಲ್ಲ. ಅದು ಡೈರೆಕ್ಟ್ ಆಗಿಲ್ಲ ಅಂದ್ರು ಇಂಡೈರೆಕ್ಟ್ ಆಗಿ ಹಣದ ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ. ಆಗ ನಮ್ಮ ನಾಗರಿಕ ಏನ್ ಮಾಡ್ತಾನೆ, ನಂಗೆ ಯಾವಾಗ್ಲೂ ಯಾರು ಮನೆ ಮಠ ಬಿಟ್ಟು ಬರೋದು, ಕೆಲಸ ಕಡಲ್ದಾಡೋದು ಅಂತ ತಿಳ್ಕೊಂಡು ಕೆಲವರು ದುಡ್ಡು ಕೊಡ್ಲಿಕ್ಕೆ ಮುಂದಾಗ್ತಾರೆ. ನಿಜವಾಗಿ ಅದು ಕಾನೂನು ಬಾಹಿರ. ದುಡ್ಡು ಕೊಟ್ಟರು ಅಂತ ಹೇಳಿದ್ರೆ ಆ ಒಂದು ವಾರದ ಕೆಲಸವನ್ನು ಇವತ್ತೇ 5 ನಿಮಿಷದಲ್ಲಿ ಆ ಕ್ಷಣದಲ್ಲೇ

0: ಮಾಡಿಕೊಳ್ಳುವಂತಹ. ಈಗ ಯಾರಿಗಾದ್ರೂ ಅಂತಹ ಸನ್ನಿವೇಶಗಳು ಬಂದ್ರೆ ಅಥವಾ ಅಂತಹ ಅನ್ನೋದು ಹಣದ ಬೇಡಿಕೆ ಇಟ್ಟಂತದ್ದು ಬಂದ್ರೆ ಖಂಡಿತವಾಗಿ ದೂರನ್ನು ಕೊಡುವಂತಹ ಅವಕಾಶ ನಮ್ಮ ಕಾನೂನಿನಲ್ಲಿ ಇದೆ.
1: ಯಾರಿಗೆ ಕೊಡಬೇಕು?
0: ದೂರನ್ನು ಕೊಡಬೇಕು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಪ್ರೂಫ್ ಇಟ್ಕೋಬೇಕು. ಡೈರೆಕ್ಟ್ ಆಗಿ ಅವನು ಹಣ ಕೇಳ್ತಿದ್ದಾನೆ ಅಂತ ಅಧಿಕಾರಿ ಹಣ ಕೇಳ್ತಿದ್ದ ಬಾಯಿ ಮಾತಿನಲ್ಲಿ ಆಗಲ್ಲ,
1: ನಡೆಯಲ್ಲ.
0: ಯಾವುದೇ ಒಂದು ನಮ್ಮ ನ್ಯಾಯಾಲಯದಲ್ಲಿ ಕೇಸ್ ನಡಿಬೇಕಾದ್ರೂ ಅಷ್ಟೇ, ಮೇಯ್ನ್ ಆಗಿ ಕರೆಕ್ಟ್ ಆದಂತ ಸಾಕ್ಷಿ ಬೇಕು. ಸಾಕ್ಷಿ ಇದ್ರೆ ಮಾತ್ರ ತನಿಖೆಯನ್ನು ಮಾಡುವಂತಹದ್ದಾಗಿರ್ಬೋದು ಅಥವಾ ತಪ್ಪಿತಸ್ಥನಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರುವಂತಹದ್ದು. ಪ್ರೂಫ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ ಒಂದು ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಅವನು ಹಣಕ್ಕೆ ಬೇಡಿಕೆ ಇಟ್ಟಂತಹ ವಿಡಿಯೋಗಳಾಗಿರ್ಬೋದು, ಅದೆಲ್ಲವೂ ಸಹ ಪ್ರೂಫ್ ಇದ್ದಲ್ಲಿ ನಾವು ಇಮಿಡಿಯೇಟ್ ಆಗಿ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಬೇಕಾಗುತ್ತೆ. ಅವರು ಖಂಡಿತವಾಗಿ ಪ್ರೂಫ್ ಇದ್ದ ತಕ್ಷಣದಲ್ಲಿ ನಮಗೆ ಅವರು ಬೆಂಬಲವನ್ನು ನೀಡ್ತಾರೆ.
1: ಅಂದ್ರೆ ಲೋಕಾಯುಕ್ತ ಕಚೇರಿಗೆ ಹೋಗಿ ದೂರು ಕೊಡ್ಬೇಕಾ?
0: ಹೌದು. ಈಗ ಕೆಲವರಿಗೆ ಏನಂತ ಹೇಳಿದ್ರೆ ಓಪನ್ ಆಗಿ ಹೇಳಲಿಕ್ಕೆ ಧೈರ್ಯ ಇರಲ್ಲ. ಈಗ ನಾವು ಲೋಕಲ್ ಆಗಿ ಯಾವಾಗ್ಲೂ ಡೈಲಿ ನೋಡುವಂತ ಅಧಿಕಾರಿಗಳು, ನಾನೆಲ್ಲಾದ್ರೂ ಅವರು ಮಾಡಿದಂತ ತಪ್ಪನ್ನು ಪಬ್ಲಿಕ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತೊಂದರೆ ಆಗ್ತದೋ ಅಂತ ಹೇಳ್ಕೊಂಡು ಹೇಳದೆ ಸುಮ್ಮನೆ ಇರ್ತಾರೆ. ಅಂತವರಿಗೂ ಸಹ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಒಂದು ಸಹಾಯವಾಣಿ ಇದೆ, 1964 ಅಂತ ಹೇಳ್ಕೊಂಡು, 1964 ಅಂತೇಳಿ, ಅದು ಆಂಟಿ ಕರಪ್ಷನ್ ಅಂತ ಹೇಳುವಂತ ಒಂದು ಸಹಾಯವಾಣಿ. ನಿಮಗೆ ಏನೇ ಅಂತ ಸಮಸ್ಯೆಗಳು ಬಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ದೂರನ್ನ ಸಲ್ಲಿಸಬಹುದಾಗ್ತದೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಏನು ಲೋಕಾಯುಕ್ತರು ರೈಡ್ ಮಾಡುವಂತಹದ್ದು, ಕೆಲವೊಂದು ಸಲ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರೇ ಒಂದು ಹಣವನ್ನು ಕೊಡ್ತಾರೆ, ಒಂದು ಅದೇನೋ ಪೌಡರ್ ಏನೋ ಅವರು
1: ಕೊಟ್ಟು ನೇರವಾಗಿ ರೆಡ್ ಹ್ಯಾಂಡ್ ಆಗಿ
0: ಅರೆಸ್ಟ್ ಮಾಡ್ತಾರೆ. ಹೌದು. ಆ ಅಮೌಂಟ್ ಅಲ್ಲಿ ಅವರಿಗೆ ಸಾಕ್ಷಿ ಕೂಡ ಡೈರೆಕ್ಟ್ ಆಗಿ ಸಿಗ್ತದೆ. ಇದಕ್ಕೆ ಶಿಕ್ಷೆ ಎಷ್ಟಪ್ಪ ಅಂತ ಹೇಳಿದ್ರೆ, ಅಂತಹ ಅಧಿಕಾರಿಗಳು ಸಿಕ್ಕಾಕೊಂಡಂತಹ ಪಕ್ಷದಲ್ಲಿ ಸಾಕ್ಷಿ ವಿಚಾರಣೆಯಾಗಿ ಜಡ್ಜ್ಮೆಂಟ್ ಆದಂತಹ ಸಂದರ್ಭದಲ್ಲಿ 3 ವರ್ಷದಿಂದ 7 ವರ್ಷ ತನಕ ಶಿಕ್ಷೆಯನ್ನು ಸಹ ಯಾವ ಅಧಿಕಾರಿ ಮಾಡಿರ್ತಾನೆ ಅವನಿಗೆ ಶಿಕ್ಷೆಗೆ ಗುರಿಪಡಿಸ್ತಾರೆ.
1: ಮತ್ತೆ ಅವನು ಸೇವಾ
0: ಅಮಾನತ್ತು
1: ದಸ್ತಾವೇಜಿನಲ್ಲಿ ಎಲ್ಲಾ ದಾಖಲೆಗಳಾಗ್ತವೆ.
0: ಹೌದು.
1: ಸೇವೆಯಲ್ಲಿ ತುಂಬಾ ಒಂದು ದೊಡ್ಡ ಕಪ್ಪು ಚುಕ್ಕೆ. ಅದಕ್ಕೆ ಆಮೇಲೆ ಎಲ್ಲರೂ ಸಾರ್ವಜನಿಕರು ಮಾತಾಡೋದೇನಂದ್ರೆ, ಸರ್ಕಾರ ಅವರಿಗೆ ವೇತನ ಕೊಡುತ್ತೆ, ಆದರೂ ಕೂಡ ಇನ್ನೊಬ್ಬರ ಹಣಕ್ಕಾಗಿ ಇವರು ತಪ್ಪಲ್ವಾದು. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಇದು ಕಾನೂನು ಬಾಹಿರ ಯಾವ್ದಿರುತ್ತೆ ಅದು ನೋಡ್ಕೋಬೇಕು, ಅದನ್ನ ಎಲ್ಲಿ ದೂರು ಕೊಡಬೇಕು ಅದನ್ನ ಕೊಡಬೇಕು. ಈ ರೀತಿ ಯಾರಾದರೂ ಲಂಚಕ್ಕೆ ಏನಾದರೂ ಕೇಳ್ತಿದ್ರೆ ಅದನ್ನ ಖಂಡಿತವಾಗಿ ಲೋಕಾಯುಕ್ತರ ಗಮನಕ್ಕೆ ತರಬಹುದು. ಅಥವಾ 1964 1964 ಏನು ಸಂಖ್ಯೆ ಇದೆ ಅಲ್ಲಿಗೂ ಕೂಡ ಫೋನ್ ಮಾಡಿ ಮಾಹಿತಿಯನ್ನು ಕೊಡಬಹುದು. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಪ್ರಿಯ ಪಿವಿ ಅವರೇ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಸಮಯ 3:37 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆವೆಲ್ಲೋ ಕನ್ನಡ ಕಾಮನವೆಲ್ಲೋ 101.3 FM. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ನೇಹಿತರು ರೆಡಿ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ
1: ಮಂಜುನಾಥ್.
0: ನಮಸ್ಕಾರ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಮಂಜುನಾಥ್, ನೀವು ಹೇಗಿದ್ದೀರಾ?
0: ನಾನ್ ಸಖದಾಗಿದ್ದೀನಿ. ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಾ?
1: ಖಂಡಿತ ಗೊತ್ತಾಯ್ತು.
0: ಎಸ್, ಹೇಳಿ ಉತ್ತರ.
1: 2002 ಪಿಕ್ಚರ್ ಪರ್ವ ಅಂತ ಹೇಳ್ಬಿಟ್ಟು,
0: ಹೌದು,
1: ಸುನಿಲ್ ಕುಮಾರ್ ದೇಸಾಯಿ ಡೈರೆಕ್ಟ್ ಮಾಡಿರೋ ಫಿಲಮ್. ವಿಷ್ಣುವರ್ಧನ್ ಇಸ್ ದೇರ್ ಆಸ್ ಎ ಹೀರೋ ಇನ್ ದಿಸ್ ಫಿಲಮ್. ಈ ಹಾಡು ಸಾಧನೆ ಪರಮಪದ ಅಂತ ಹೇಳ್ಬಿಟ್ಟು ಶುರು ಆಗತ್ತೆ. ಆ ಹಾಡಾಗಿದೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಹಾಡಿರುವ ಹಾಡಿದು.
0: ಹೌದು. ಸಿನಿಮಾ ನೋಡಿದಿರಾ ಪರ್ವ?
1: ಖಂಡಿತ ನೋಡಿಲ್ಲ ರೀ.
0: ನೋಡಿಲ್ವಾ? ಓಕೆ, ಇಟ್ಸ್ ತುಂಬಾ ಚೆನ್ನಾಗಿರೋ ಮೂವಿ. ಏನು ಸಂಗೀತ ಮತ್ತೆ ನೃತ್ಯ ಎರಡರ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ.
1: ಸುನಿಲ್ ಕುಮಾರ್ ದೇಸಾಯಿದು ಒಂದು ಕೆಲವು ಪಿಕ್ಚರ್ ಗಳನ್ನ ನೋಡಿದ್ದೀನಿ, ನಿಷ್ಕರ್ಷ, ಉತ್ಕರ್ಷ, ಹಾಗೆ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು 4-5 ಕ್ಷಣ ಆ ತರದ ಪಿಕ್ಚರ್ ಗಳನ್ನ ನೋಡಿದ್ದೀನಿ.
0: ಓಕೆ,
1: ಸಮ್ ಐ ಮಿಸ್ ದಿಸ್ ಮೂವಿ.
0: ಇದನ್ನ

0: ಮಸ್ಟ್ ವಾಚ್ ಈ ವೀಕೆಂಡ್ ಅಲ್ಲಿ ನೋಡಿ, ಚೆನ್ನಾಗಿದೆ ಆಕ್ಚುಲಿ ಸಿನಿಮಾ.
1: ಖಂಡಿತ ನೋಡ್ತೀನಿ, ಅದು ಅಲ್ಲದೆ ವಿಷ್ಣು ವರ್ಧನ್ ಒನ್ ಆಫ್ ಮೈ ಫೇವರೇಟ್ ಹೀರೋ.
0: ಐ ಆಮ್ ಗೋಯಿಂಗ್ ಟು
1: ವಾಚ್ ಇಟ್.
0: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮ ಉತ್ತರ ಸರಿಯಾಗಿತ್ತು. ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮ ಕೇಳ್ತೀರಿ, ಕರೆ ಮಾಡ್ತೀರಿ. ಯಾರೆಲ್ಲ ವಾಟ್ಸ್ಆಪ್ ಅಲ್ಲಿ ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದಾರೆ ನೋಡೋಣ. ಈ ತರ ಹೊಸ ಹಾಡುಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ಹಳೆ ಹಾಡುಗಳ ಬಗ್ಗೆ ಪ್ರಶ್ನೆ ಕೇಳಿ ಪ್ರಯತ್ನ ಮಾಡೋಣ ಅಂತ ಮೀನಾಕ್ಷಿ ಅವರು 8ನೇ ಮೈಲಿಂದ ಹೇಳ್ತಾ ಇದ್ದಾರೆ. ಇದು ಹೊಸ ಹಾಡಿನಲ್ಲ ಮೇಡಮ್, ಹಳೆ ಹಾಡೆ ಅಂದ್ರೆ 2002 ಕಾಲಘಟ್ಟದ ಹಾಡಿದು. ಕಾರ್ಯಕ್ರಮ ಶುರು ಆಯ್ತಾ ಅಂತ ವಾಣಿಶ್ ಅವರು ಧಾರವಾಡದಿಂದ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಶುರುವಾಗಿ ಹತ್ರ ಅರ್ಧ ಗಂಟೆ ದಾಟಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಉತ್ತರ ಗೆಸ್ ಮಾಡಿದ್ದಾರೆ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಸರಿಯಾಗಿದೆ, ಹರೀಶ್ ಮಲ್ಲೇಶ್ವರ ಅವರ ಉತ್ತರ ಸರಿಯಾಗಿದೆ, ನಂತರ SM ಶೋಭಾ ಹಾಸನದಿಂದ ಶ್ರೀನಿವಾಸ್ ಹೊಸಕೋಟೆ ಅವರ ಉತ್ತರ ಸರಿಯಾಗಿದೆ. ಮಾಲಾ ಮಾಚೋಹಳ್ಳಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ಹಾಗೆ ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ಅವರ ಉತ್ತರ ಸರಿಯಾಗಿದೆ, ನೇತ್ರಾ ಕೆಂಗೇರಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಪರ್ವ ಚಿತ್ರದ ಸಾಧನೆ ಪರಮಪದ ಅನ್ನೋ ಗೀತೆ. ಇದೇ ಗೀತೆಯನ್ನ ಈಗ ಪ್ರಸಾರ ಮಾಡ್ತೀವಿ, ಒಂಚೂರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಡು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಏನು ಆ ಒಂದು ಮಾನ್ಸೂನ್ಗಳ ಸೀಸನ್ಗಳು ಏನಿದೆ ಎಲ್ಲವನ್ನ ಅದ್ಭುತವಾಗಿ ತಮ್ಮ ಹಾಡಿನಲ್ಲಿ ಸೃಷ್ಟಿ ಮಾಡಿದ್ದಾರೆ ಹಂಸಲೇಖ ಅವರು. ಹಾಗೆ SPB ಹಾಗೂ ಚಿತ್ರ ಅವರ ಅದ್ಭುತವಾದ ಗಾಯನ ಇದೆ ಈ ಹಾಡಲ್ಲಿ. ಮುಂದಿನ ಪ್ರಶ್ನೆ ಗೊತ್ತಾಗಬೇಕು ಅಲ್ವಾ? ಮುಂದಿನ ಪ್ರಶ್ನೆಯ ಬಿಟ್ ಮ್ಯೂಸಿಕ್ ಬಿಟ್ ಹೇಗಿದೆ ಕೇಳಿ, ಯಾವ ಹಾಡು ಗೆಸ್ ಮಾಡಿ. ಇದು ಯಾವ ಹಾಡು ಗೆಸ್ ಮಾಡಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಹೋಮ್ ವೆಸ್ಟಿಲ್ನಲ್ಲಿ ಸಾಕ್ತಾ ಇದ್ದೀವಿ. ಸಿನಿಕ್ ವೆಸ್ ನಡೀತಾ ಇದೆ ಕಾರ್ಯಕ್ರಮದಲ್ಲಿ. ನಾನು ಈಗಷ್ಟೇ ಕೇಳಿದಂತಹ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕಳಿಸ್ಕೊಡಿದ್ದಾರೆ ಅಂತ ನೋಡೋಣ. ಸುಭಾನ್ ಕೋರಿಯವರು ಹಂಪಸಾಗರದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ವಾಣಿಶಿ ಅವರು ಕ್ಲೂ ಕೊಡಿ ಅಂತ ಇದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಎಸ್ಎಂ ಶೋಭಾ ಹಾಸನದಿಂದ ಶ್ರೀನಿವಾಸ್, ಹೊಸಕೋಟೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ ಹ್ಯಾಬಿಲ್ ರಾಘವೇಂದ್ರ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನಾಗರಾಜ್ ಚೌಹಾಣ್ ರಾಯಚೂರಿನಿಂದ ಸರಿಯಾಗಿ ಮಾಡಿದ್ದಾರೆ. ಜಸ್ ಚಂದನ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾಗಿ ಮಾಡಿದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ವರಲಕ್ಷ್ಮಿ ಪೀಣ್ಯಾದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. 2009 ತೆರೆ ಕಂಡಂತಹ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ದಿಗಂತ್ ಹಾಗೂ ಐಂದ್ರಿತಾ ರೈಯವರ ಮುಖ್ಯ ಭೂಮಿಕೆಯಲ್ಲಿ ಬಂದಂತಹ ಸಿನಿಮಾ ಮನಸಾರೆ. ಅದೇ ಸಿನಿಮಾದ ಎಲ್ಲೋ ಮಳೆಯಾಗಿದೆ ಎಂದು ಅನ್ನೋ ಗೀತೆಯ ಮ್ಯೂಸಿಕ್ ಅನ್ನು ನಾನು ಪ್ಲೇ ಮಾಡಿದ್ದೆ. ಆ ಟೈಮಲ್ಲಿ ಸಿರಿ ಪತ್ರಕರ್ತರು, ನೀವು ರಿಮೇಕ್ ಸಿನಿಮಾಗಳಿಂದ ಬೋರ್ ಆಗಿದ್ರೆ ಅಥವಾ ನೇಟಿವಿಟಿ ಕಥೆಗಳು ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಈ ಸಿನಿಮಾನ ಮಸ್ಟ್ ವಾಚ್ ಸಿನಿಮಾ, ತಪ್ಪದೇ ನೋಡುವಂತಹ ಸಿನಿಮಾ, ಕನ್ನಡದ ನೇಟಿವಿಟಿ ಇರುವಂತಹ ಸಿನಿಮಾ ಅಂತ ಎಲ್ಲರೂ ಕೂಡ ಬರೆದಂತಹ ಅಪ್ರಿಷಿಯೇಟ್ ಮಾಡಿದಂತಹ ಸಿನಿಮಾ ಇದಾಗಿತ್ತು.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: play the Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ 3:58. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರ ಕಳ್ಸಿಕೊಡಿದ್ದಾರೆ ಅಂತ ನೋಡೋದಾದ್ರೆ ಧಾರವಾಡದಿಂದ ರೇಖಾ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಕ್ವಶನ್ ಪೇಪರ್ ತುಂಬಾ ಕಷ್ಟ ಆಗಿತ್ತು ಅಂತ ಡೇವಿಡ್ ಅವರು ಹೇಳ್ತಾ ಇದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಬಿರೂರಿನಿಂದ ಗೆಸ್ ಮಾಡಿದ್ದಾರೆ. ಹಾಗೆ ಹಬಿಲ್ ರಾಘವೇಂದ್ರ ಅವರು ಎಸ್ಎಂ ಶೋಭಾ ಹಾಸನದಿಂದ, ಪ್ರವೀಣ್ ಕುಮಾರ್ ಬನೀರ್ಘಟ್ಟದಿಂದ, ನಾಗರಾಜ್ ಚೌಹಾಣ್ ರಾಯಚೂರಿನಿಂದ ಗೆಸ್ ಮಾಡಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನೇತ್ರಾ ಕೆಂಗೇರಿಯಿಂದ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಶಿವ ಮಾಚೇನಹಳ್ಳಿಯಿಂದ. ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಇದು ಯಾವ ಚಿತ್ರದ ಗೀತೆ ಅಂತ ನೀವು ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ರೆ, ಇದು ಅವರಿವರ ಜೊತೆ ಸೇರಿದೆ ಅನ್ನೋ ಗೀತೆಯಾಗಿತ್ತು. ಜರಾ

0: ಅಂತಹ ಚಿತ್ರದ ಗೀತೆ ಇದಾಗಿತ್ತು.
1: ನಿಗಮ್ ಹಾಗೂ ಅನುರಾಧ ಭಟ್ ಅವರ ಕಂಠದಲ್ಲಿ ಮೂಡಿ ಬಂದಂತಹ ಗೀತೆಗೆ ಸಾಹಿತ್ಯ ಬರೆದಿದ್ದು ಶಶಾಂಕ್ ಅವರು, ಸಂಗೀತ ಅರ್ಜುನ್ ಚನ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲಿನ ವಿಶೇಷ. ಹೊಂಬಿಸಿಲಲ್ಲಿ ಶ್ರೋತೃ ನಿಮ್ಮ ಜೊತೆಯಾಗಿದ್ದು ನಿಮ್ಮನೇ ಮಾತು ಆರ್ಜೆ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ, ಪ್ರಶ್ನೆಗಳು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಮಿಸ್ ಮಾಡದೆ ಪ್ರತಿದಿನ ಹೊಂಬಿಸಿಲನ್ನ ಕೇಳಿ ಮಧ್ಯಾಹ್ನ 3 ಗಂಟೆಗೆ.

ಮಿಕ್ಸ್ಡ್ ಮೆಲೋಡಿಯನ್ನ ಶುರು ಮಾಡುವಂತಹ ಸಮಯ. ಮಿಕ್ಸ್ಡ್ ಮೆಲೋಡಿಯಲ್ಲಿ ಎಲ್ಲರೂ ಒಂದಷ್ಟು ಚಂದದ ಗೀತೆಗಳನ್ನ ಕೇಳ್ತಾ ಸಾಗೋಣ, ಒಂದು ವಿಚಾರದ ಜೊತೆಗೆ. ಇವತ್ತಿನ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಾಗ ನೀವು ಕಲಿತಂತಹ ಒಂದು ವಿಷಯ ಏನು? ನಾವು ರೆಡ್ ಲೈಟ್ ಅಲ್ಲಿ ನಿಂತ ತಕ್ಷಣ ಏನ್ ಮಾಡ್ತೀವಿ? ಹಾರ್ನ್ ಹೊಡಿತೀವಿ, ಬೇಗ ಗ್ರೀನ್ ಸಿಗ್ನಲ್ ಬರ್ಲಿ ಅಂತ ಕೋಪ ಮಾಡ್ಕೋತೀವಿ, ಫೋನ್ ನೋಡ್ತೀವಿ, ಯಾರನ್ನೋ ಬ್ಲೇಮ್ ಮಾಡ್ತೀವಿ, ಯಾರಿಗೋ ಬೈತೀವಿ. ಆದ್ರೆ ಒಂದಿನ ಯೋಚನೆ ಮಾಡಿ ನೋಡಿ, ಆ 60 seconds ಇದೆ, ಅದ್ರಲ್ಲಿ ಕೋಪ ಮಾಡ್ಕೊಂಡ್ರು ಮಾಡ್ಕೊಳ್ದೇ ಇದ್ರು ಕೂಡ 60 seconds ಆದ್ಮೇಲೆ ಆಟೋಮೆಟಿಕ್ ಆಗಿ ಗ್ರೀನ್ ಸಿಗ್ನಲ್ ಬಂದೇ ಬರುತ್ತೆ. ಅಟ್ ದಿ ಸೇಮ್ ಟೈಮ್ ಎಷ್ಟೋ ಟ್ರಾಫಿಕ್ ಅಲ್ಲಿ ನಾವು ನಿಂತಾಗ ಎಷ್ಟೊಂದು ದೃಶ್ಯಗಳು ನಮ್ಮ ಕಣ್ಣಿಗೆ ಬಿದ್ದಿರುತ್ತೆ. ಆ ಅಂಥದ್ರಲ್ಲಿ ಒಂದಷ್ಟು ದೃಶ್ಯಗಳು ನಮ್ಮ ಮನಸ್ಸನ್ನ ಬದಲಾಯಿಸಿರುತ್ತೆ, ನಮ್ಮನ್ನ ಯೋಚನೆಗೆ ಈಡು ಮಾಡಿರುತ್ತೆ. ಓ, ಈ ಥರನೂ ಯೋಚನೆ ಮಾಡ್ಬೋದಲ್ವಾ, ಬದುಕು ಈ ಥರನೂ ಇದೆ ಅಲ್ವಾ ಅಂತ ಒಂದಷ್ಟು ದೃಶ್ಯಗಳು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿಸಿರುತ್ತೆ. ಅಂಥ ಯಾವುದಾದ್ರೂ ದೃಶ್ಯಗಳು ನಿಮಗೆ ಕಣ್ಣಿಗೆ ಬಿದ್ದಿದ್ರೆ, ನಿಮ್ಮ ಮನಸ್ಸಿಗೆ ಅರ್ಥ ಆಗಿದ್ರೆ, ಅರಿವಾಗಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9448010913, 9480901013ಗೆ ನಿಮ್ಮ ಸಂದೇಶಗಳು ಬರಲಿ. ಒಂದಷ್ಟು ಚಂದದ ಬ್ಯೂಟಿಫುಲ್ ಹಿಂದಿ ಟ್ರ್ಯಾಕ್ಸ್ಗಳು ನಿಮಗಾಗಿ ಇವೆ, ಕೇಳ್ತಾ ಇರಿ.

ಸಮಯ 4:07 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಮಿಕ್ಸ್ಡ್ ಮೆಲೋಡಿಸ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದು ವಿಚಾರ ಕೇಳಿದೆ, ನಾವು ಟ್ರಾಫಿಕ್ ಅಲ್ಲಿ ಯಾವ್ದಾದ್ರು ಒಂದಷ್ಟು ದೃಶ್ಯಗಳನ್ನು ನೋಡಿ ನಮ್ಮ ಮನಸ್ಸು ಪರಿವರ್ತನೆ ಆಗಿದ್ರೆ ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದೆ. ಬದುಕಿನಲ್ಲಿ ನಾವು ಪ್ರತಿ ಕ್ಷಣವೂ ಕೂಡ ಏನೇನಾದ್ರೂ ಕಲಿಬಹುದು. ಎವ್ರಿ ಡೇ ಇಸ್ ಎ ನ್ಯೂ ಡೇ, ಎವ್ರಿಥಿಂಗ್ ಇಸ್ ಎ ನ್ಯೂ ಥಿಂಗ್ ಟು ಲರ್ನ್ ಅಲ್ವಾ. ಹಾಗಾಗಿ ಕಲಿಯುವ ಮನಸ್ಸಿದ್ರೆ, ಏನಾದ್ರೂ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದ್ರೆ, ಪ್ರತಿಯೊಂದು ಜಾಗದಲ್ಲೂ ನಮ್ಗೆ ಏನಾದ್ರೂ ಒಂದು ಕಲಿಯುವಂಥದ್ದು ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಮಗೆ ಕಲಿಯೋದಕ್ಕೆ ಯಾವ ಅಂಶ ಸಿಕ್ತು ಅಂತ ನಾನು ಕೇಳಿದೆ. ಬಹಳಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರೆಲ್ಲ ಏನೇನು ಅಂಶಗಳನ್ನ ತಿಳ್ಕೊಂಡಿದ್ದಾರೆ. ಅಂಥ ಟ್ರಾಫಿಕ್ ಜಂಜಾಟದಲ್ಲೂ ಕಿರಿಕಿರಿಯಲ್ಲೂ ಕೂಡ ನಾವು ನಮ್ಮ ಮನಸ್ಸನ್ನ ತೆರೆದು, ಕಣ್ಣುಗಳನ್ನ ತೆರೆದು ಪ್ರಪಂಚವನ್ನ ನೋಡಿದ್ರೆ ಎಷ್ಟೊಂದು ಅಂಶಗಳು ಸಿಗುತ್ತೆ ಗಮನಿಸೋದಕ್ಕೆ. ಪ್ರಣವ್ ಅವರು ಮಂಗಳೂರಿನಿಂದ ಸಂದೇಶವನ್ನ ಕಳ್ಸಿಕೊಂಡಿದ್ದಾರೆ. ಇವತ್ತು ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅದೇ ತುಂಬಾ ಜಾಮ್ ಆಗಿತ್ತು. ಬೆಳಗ್ಗೆ 10:30 ಟೈಮಲ್ಲಿ ವೀಕೆಂಡು ಅಂದ್ರೂ ಕೂಡ ಟ್ರಾಫಿಕ್ ಆಗಿತ್ತು. ಅವಾಗ ಒಂದು 10 ವರ್ಷದ ಹುಡುಗ 70 ವರ್ಷದ

ಅಜ್ಜಿಯನ್ನ ರಸ್ತೆ ದಾಟಿಸ್ತಾ ಇದ್ದ. ಅದು ನೋಡಿ ನನಗೊಂಥರ ಲಿಟ್ರಲಿ ಫೀಲ್ ಆಯಿತು ನನಗೆ. ಅಯ್ಯೋ, ಪುಟ್ಟ ಮಗು ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಾ ಇದೆ. ಎಷ್ಟೋ ಬಾರಿ ನಾವು ನಮ್ಮನೆಯವ್ರನ್ನೂ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಅಲ್ಲಿ ಬಿಟ್ಟು ಬಾ ಇಲ್ಲಿ ಬಿಟ್ಟು ಬಾ ಅಂತ ಕೇಳಿದ್ರು ಕೂಡ ಬಿಟ್ಟು ಬರೋದಿಲ್ಲ. ಈ ಹುಡುಗ ರಸ್ತೆ ದಾಟಿಸೋದನ್ನ ನೋಡಿ ನನಗೊಂಥರ ಮನಸ್ಸು ಕಲಕ್ತು. ಅಯ್ಯೋ, ಆ ಕಡೆ ರಸ್ತೆ ದಾಟಿಸೋದು ಅಷ್ಟೇ, ಇಟ್ಸ್ ಅ ವೆರಿ ತುಂಬ ಚಿಕ್ಕ ಕೆಲಸ. ಅದು ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ, ಅವ್ರಿಗೆಷ್ಟು ಸಹಾಯ ಆಗುತ್ತೆ, ಸಹಾಯ ಮಾಡಿದ್ಮೇಲೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನನಗೆ ಅರಿವಾಯಿತು. ಆಗ ನನಗೊಂಥರ ಬೇಜಾರು ಹೋಯಿತು, ಖುಷಿನೂ ಆಯಿತು. ನೆಕ್ಸ್ಟ್ ಟೈಮ್ ಯಾರಾದರೂ ಸಹಾಯ ಕೇಳಿದ್ರೆ ಅಥವಾ ನನ್ನ ಕಣ್ಣಿಗೆ ಯಾರಾದರೂ ಆ ಥರ ರಸ್ತೆ ದಾಟೋದಕ್ಕೆ ವಯಸ್ಸಾದವರು ಕಷ್ಟ ಪಡ್ತಾ ಇದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಥಾಟ್ ನನಗೆ ಬಂದಿದೆ. ಇನ್ಮೇಲೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಟ್ರಾಫಿಕ್ಕಲ್ಲಿ ನೀವು ಕಲ್ತಂಥ ಅಂಶ ಯಾವುದು, ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿದಂತಹ ದೃಶ್ಯ ಯಾವುದಾದ್ರೂ ಇದ್ರೆ, ಘಟನೆ ಯಾವುದಾದ್ರೂ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9489091013. ಈಗೊಂದು ಬ್ಯೂಟಿಫುಲ್ ಟ್ರ್ಯಾಕ್ ಮೂಡ್ ಬರ್ತಾ ಇದೆ, ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಗೀತೆ ಕೂಡ. ಕೇಳಿ, ಎಂಜಾಯ್ ಮಾಡಿ. ಯಾವ ಗೀತೆ ಇದನ್ನ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ.

ಕುಮಾರ್ ಬಂಗಾರಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಸರ್, ತಾಳ್ಮೆಯನ್ನ ಕಲಿಬೇಕು, ತಾಳ್ಮೆಯನ್ನ ಕಲ್ತಿದ್ದೀನಿ. ಜಸ್ಟ್ ಈಗ ತಾನೇ ಕಣ್ಮುಂದೆ ನಡೆದ ಘಟನೆ, ಒಬ್ಬ ಹುಡುಗ ಸಿಗ್ನಲ್ ಜಂಪ್ ಮಾಡೋ ಆತರ ಪಟ್ಟು ಕೆಳಗಡೆ ಬಿದ್ದ್ಬಿಟ್ಟ. ಒಂದು ನಿಮಿಷ ಕಾದಿದ್ರೆ ಆ ಹುಡುಗ ಬೀಳ್ತಾ ಇರಲಿಲ್ಲ. ಮಲ್ಲತ್ತಹಳ್ಳಿ ಬ್ರಿಡ್ಜ್ ಮೇಲೆ ಈ ಘಟನೆ ನಡೀತು. ಅದಕ್ಕೆ ತಾಳ್ಮೆ ಅನ್ನೋದು ಮುಖ್ಯ ಅಲ್ವಾ ಅಂತ ಹೇಳ್ತಾ ಇದಾರೆ ಕುಮಾರ್ ಬಂಗಾರಿ ಅವರು, ಆಟೋ ಬೆಂಗಳೂರಿನಿಂದ. ಹೌದು ನೋಡಿ, ನಾವು ಎಲ್ಲ ಇದ್ರು ಕೂಡ ತಾಳ್ಮೆಯಿಂದ ಇರಬೇಕು, ಸ್ಪೆಷಲಿ ಟ್ರಾಫಿಕ್ ಅಲ್ಲಿ ತುಂಬಾ ಎಚ್ಚರವಾಗಿರ್ಬೇಕು. ಅಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆರ್ ಜಿ ಅವರಿಗೆ ನಮಸ್ಕಾರ ಅಂತ ಎಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಬಹಳ ವರ್ಷದ ಮಾತು, ನಮ್ಮ ತಂದೆ ಜೊತೆ ಬೆಂಗಳೂರಿಗೆ ಹೋದಾಗ ವಿಧಾನಸೌಧ ನೋಡೋ ಆಸೆಯಿಂದ ಒತ್ತಾಯ ಮಾಡಿದೆ. ಹೋಗೋದಕ್ಕೆ ಅವಕಾಶ ಆಯಿತು. ಆಗ ಯಾವುದೋ ಒಂದು ಜಾಗದಲ್ಲಿ ಟ್ರಾಫಿಕ್ ದಾಟಬೇಕಾಯಿತು. ಆಗ ಶಾಲೆಯಲ್ಲಿ ಮಾಸ್ಟರ್ ಹೇಳಿದ ನೆನಪಾಗಿ ಜೀಬ್ರಾ ಪಟ್ಟಿಯನ್ನು ದಾಟಿ ಆಚೆ ಹೋಗಬೇಕು ಅಂತ ನೆನಪಾಯಿತು. ಧೈರ್ಯದಿಂದ ಆ ಕಡೆಯಿಂದ ಈ ಕಡೆಯಿಂದ ದಾಟಿಸಿದ್ರು ತಂದೆಯವರು, ಅದು ನೆನಪಾಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಥಿಯಾ ತೂನೆ ಕ್ಯಾಕಿ ಹಾಡು ತುಂಬಾ ಚೆನ್ನಾಗಿದ್ದು, ಪ್ರಸಾರ ಮಾಡೋದಕ್ಕೆ ಧನ್ಯವಾದ ಅಂತ ವಾಣಿಶ್ಯರು ಧಾರವಾಡದಿಂದ ಹೇಳ್ತಾ ಇದ್ರೆ. ಈ ಹಾಡನ್ನ ಎಷ್ಟು ಬಾರಿ ಕೇಳಿದ್ರು ಕೂಡ ನನಗೆ ತೃಪ್ತಿ ಇಲ್ಲ, ಅಷ್ಟು ಇಷ್ಟ ಅಂತ ಹೇಳ್ತಾ ಇದ್ರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ಬಹಳಷ್ಟು ಜನ ತಮ್ಮ ಪಾಠ ತಾವೇನು ಕಲ್ತಿದ್ದಾರೆ ಅಂತ ಹಂಚ್ಕೊಂಡಿದ್ದಾರೆ. ಖಂಡಿತ ಆ ಸಂದೇಶಗಳನ್ನ ಓದ್ತೀನಿ. ಅಲ್ಲಿವರೆಗೂ ಒಂದಷ್ಟು ಬ್ಯೂಟಿಫುಲ್ ಗೀತೆಗಳು ಮೂಡ್ ಬರುತ್ತೆ, ಕೇಳ್ತಾ ಇರಿ, ಎಂಜಾಯ್ ಮಾಡಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 4:34 ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಮಿಕ್ಸ್ ಮೆಲೋಡಿಸ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಮಸ್ತೆ ಸರ್, ಎಲ್ಲ ಹಾಡುಗಳು ಚೆನ್ನಾಗಿದೆ, ಮಿಕ್ಸ್ಡ್ ಮೆಲೋಡಿ ಹೆಸರು ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದಾರ ಅಂತ ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಶ್ರೀಧರಯ್ಯ ಎಜಿ ಹಳ್ಳಿ ಅವರು ಟ್ರಾಫಿಕ್ ನಲ್ಲಿ ನಿಂತಿದ್ದಾಗ ಮುಂದೆ ಆಟೋ ಇತ್ತು, ಅದ್ರ ಹಿಂದೆ ಕಷ್ಟವೇ ಜೀವನದ ಮೆಟ್ಟಿಲು ಅನ್ನೋ ಸಾಲುಗಳು ನನ್ನ ಚಿಂತನೆಗೆ ಹಚ್ಚಿದ್ವು. ಹೊಟ್ಟೆಪಾಡಿಗಾಗಿ ನಾವು ದಿನನಿತ್ಯ ಮಾಡೋ ಕೆಲಸಗಳು ಇದನ್ನೇ ಸೂಚಿಸುತ್ತೆ, ಅನುಭವದ ಮಾತುಗಳು ಎಂದಿಗೂ ನಿಜವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ನಮ್ಮೂರಿನಿಂದ ಬೀದರ್ ಕಡೆಗೆ ಹೋಗಬೇಕಾದ್ರೆ ಗುಲ್ಬರ್ಗಾ ಸಿಟಿಯಲ್ಲಿ ಸಿಗ್ನಲ್ ಬಿದ್ದಿರೋ ಸಂದರ್ಭದಲ್ಲಿ ಸಾಕಷ್ಟು ದೃಶ್ಯಗಳನ್ನ ನೋಡ್ತಾ ಇರ್ತೀನಿ. ಅದರಲ್ಲೂ ಅದಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಪುಟ್ಟ ವಸ್ತುಗಳನ್ನ ಸಿಗ್ನಲ್ನಲ್ಲಿ ಮಾರ್ತಾ ಇರ್ತಾರೆ. ಅದೆಲ್ಲಾನು ನೋಡಿದಾಗ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಮ್ಮ ಬಾಲ್ಯದಲ್ಲಿ ನಮಗೆ ಈ ರೀತಿಯ ಗಂಭೀರ ಜವಾಬ್ದಾರಿಗಳು ಇರಲಿಲ್ಲ. ಬದುಕು ಎಷ್ಟು ವಿಚಿತ್ರ ನೋಡಿ ಅಂತ ಅಯ್ಯಣ್ಣ ನಾಯಕ ಪಾಮನಕಲ್ಲೂರವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಸಂದೇಶಗಳಿವೆ, ಖಂಡಿತ ಎಲ್ಲರ ಸಂದೇಶಗಳನ್ನ ಕೂಡ ಓದ್ತೀನಿ. ನೀವು ಕೂಡ ಸಂದೇಶ ಕಳಿಸ್ಕೊಡಬಹುದು. ವಾಟ್ಸ್ಆಪ್ ಸಂಖ್ಯೆ 9484901013. ನೀವು ಟ್ರಾಫಿಕ್ ನಲ್ಲಿ ಕಂಡಂತಹ ಯಾವ ದೃಶ್ಯ ನಿಮ್ಮ ಮನಸ್ಸನ್ನ ಬದಲಾಯಿಸ್ತು, ನಿಮ್ಮನ್ನ ಚಿಂತೆಗೆ ಈಡ್ ಮಾಡ್ತು ಅಂತ ಸಂದೇಶಗಳನ್ನ ಕಳಿಸ್ಕೊಡಿ.

ಅಲ್ಯಾರೋ ಜವಾಬ್ದಾರಿಗಳನ್ನ ಹೊತ್ತು ಸಾಗೋರು, ಇನ್ಯಾರೋ ಹೆಗಲ ಮೇಲೆ ಭಾರವನ್ನು ಹೊತ್ತಿರೋರು, ಇನ್ಯಾರೋ ಬೀದಿಯಲ್ಲಿ ಸಾಕ್ತಾ ಇರೋರು, ಇವರೆಲ್ಲರನ್ನ ಕಂಡಾಗ ಮನಸ್ಸು ನಿಜವಾಗ್ಲೂ ಕಲ್ಕತ್ತೆ ಅಲ್ವಾ? ಹೃದಯ ತುಂಬಿ ಬರುತ್ತೆ, ಭಾರ ಆಗತ್ತೆ ಹೃದಯ. ಒಳ್ಳೆ ವಿಚಾರ ತಗೊಂಡಿದ್ದೀರಾ, ಒಳ್ಳೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರ ಅಂತ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕಿರಿ ತಾಲೂಕು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬದುಕಲ್ಲಿ ತುಂಬ ಕಷ್ಟ ಇರುತ್ತೆ, ಬೇರೆಲ್ಲ ಕಷ್ಟಪಟ್ಟು ದುಡಿತಾ ಇರೋದನ್ನ ನೋಡಿದಾಗ ಮನಸ್ಸು ಬೇಜಾರಿಗೆ ತಾನಾಗೆ ತಾನು ನುಕ್ಕೊಳ್ಳುತ್ತೆ ತನ್ನ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ವೆಂಕಟೇಶ್ ಅಣ್ಣಿಗೇರಿ ಅವರು ಹೇಳ್ತಾ ಇದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ ಅಂತ ಶಮಣೂರ್ನಿಂದ ಸೋಮಶೇಖರ್ ಅವರು ಸಂದೇಶ ಕಳಿಸ್ಕೊಡಿದ್ರೆ, ನಾನು ಸಕ್ಕದಾಗಿದ್ದೀನಿ, ನೀವು ಹೇಗಿದ್ದೀರಾ? ಜಗದೀಶ್ ಟೈಲರ್ ಅವರು ಗೋಪನಹಳ್ಳಿಯಿಂದ, ಚಿತ್ರದುರ್ಗ ಜಿಲ್ಲೆಯಿಂದ, ಆಟೋ ಹಿಂಬದಿಯಲ್ಲಿ ಬರ್ತಿದ್ದ ಸ್ವಾಮಿ ವಿವೇಕಾನಂದರು ನೋಡಿ, ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿದು ಸವಿಯೋದು ಮೇಲು ಅನ್ನೋ ಸಾಲ್ಗಳನ್ನ ಕಂಡಿದೆ ಸರ್ ಒಮ್ಮೆ ಟ್ರಾಫಿಕ್ಕಲ್ಲಿ, ಅದು ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳನ್ನ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಹಾಡು ತುಂಬ ಚೆನ್ನಾಗಿದೆ ಅಂತ ವಿಜಯ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: ノンストップサンデー、ノンストップサンデー、ノンストップサンデー、ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಸಮಯ 4:48 ಬದುಕು ನಮಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ನಮಗೆ ಪಾಠ ಕಲಿಸ್ತಾ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ದ ಓನ್ಲಿ ಥಿಂಗ್ ಇಸ್ ನಾವು ಅದನ್ನ ನೋಡೋದಕ್ಕೆ ರೆಡಿ ಇರಬೇಕು, ಅದನ್ನ ಸ್ವೀಕರಿಸೋದಕ್ಕೆ ರೆಡಿ ಇರಬೇಕು, ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಗಿರ್ಬೇಕು ಅಷ್ಟೇ. ಏನಂತೀರಾ? ಈ ಟ್ರಾಫಿಕ್ ಆದ್ರೆ ಏನು, ಏಕಾಂತವಾಗಿ ಒಬ್ಬರೇ ಕೂತಾಗಲೂ ಕೂಡ ಎಷ್ಟೊಂದು ಆಲೋಚನೆಗಳು ಬರುತ್ತೆ. ಇದಾಗಿತ್ತು ಹೊತ್ತಿನ ಈ ಹೊತ್ತಿನ ವಿಶೇಷ, ಈ ಸಮಯದ ವಿಶೇಷ, ಈ ಪ್ರಸಾರದ ವಿಶೇಷ. ನೆಕ್ಸ್ಟ್ ಮೆಲೋಡಿಸಲ್ಲಿ ನಾವು ಟ್ರಾಫಿಕ್ ಅಲ್ಲಿ ಕಂಡಂತಹ ದೃಶ್ಯಗಳು, ಯಾವ ದೃಶ್ಯಗಳು ನಿಮ್ಮ ಮನಸ್ಸನ್ನ ಬದಲಾಯಿಸ್ತು ಅಂತ ನಾವು ಮಾತಾಡೋದು. ಶಾಂತಾ

ಬಡಿಗೇರ ಕೊಕ್ಕನೂರಿನಿಂದ ಸೊ 60 ಸೆಕೆಂಡ್ ಅಲ್ಲಿ ಎಷ್ಟೊಂದ್ ಜನ ಧಾವಿಸ್ತಾ ಇರ್ತಾರೆ, ಶಾಲೆಗೆ ಹೋಗ್ತಾ ಇರ್ತಾರೆ, ವಯೋವೃದ್ಧರಿರ್ತಾರೆ, ವಾಹನ ಸಂಚಾರ ಇರುತ್ತೆ, ಜೀವನದ ನಾನಾ ಮುಖಗಳು ಕಂಡು ಬರುತ್ತೆ. ಈ ಒಂದು ನಿಮಿಷ ನಮಗೆ ತಾಳ್ಮೆ ಶಿಸ್ತು, ಸಮಯದ ಮೌಲ್ಯ ಮತ್ತೆ ರಸ್ತೆ ಸುರಕ್ಷತೆ ಮಹತ್ವವನ್ನ ಗಮನಿಸುತ್ತೆ. 60 ಸೆಕೆಂಡ್ ಅಲ್ಲಿ ಜೀವನಾನೇ ಒಂದ್ ರೌಂಡ್ ಹಾಕೊಂಡು ಬರಬಹುದು, ಅಷ್ಟು ಘಟನೆಗಳು ಕಣ್ಣಿಗೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ, ನಿಜ ಅಲ್ವಾ? ಸೊ ಬದುಕಲ್ಲಿ ಪ್ರತಿ ಕ್ಷಣ ಕಲಿತಾರಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ, ಮತ್ತೆ ಸಿಗೋವರೆಗೂ ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಮಯ ಆಗಿದೆ 5:25. ನೀವು ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ಸ್ಟಾಪ್ ಹಾಡುಗಳನ್ನ ಕೇಳ್ತಾ ಸಾಗೋಣ. ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ.

0: do non stop Sunday. Non stop Sunday.
1: ದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಯೋರ್ಸ್.

ವೆಲ್ಕಮ್ ಬ್ಯಾಕ್ ಟು ಎಫ್ಎಂ ರೇನ್ಬೋ ಕನ್ನಡ. ಕಾಮನಬಿಲ್ಲು ಸಮಯ ಆಗಿದೆ 5:19:19. ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ಇವತ್ತಿನ ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನ್ ಗೊತ್ತಾ? ಇದನ್ ಕೇಳಿದ್ರೆ ಎಲ್ಲಾ ಗಂಡು ಮಕ್ಕಳು ನಡಕ್ತಾರೆ, ಅದೇ ಹೆಣ್ಮಕ್ಕಳು ನಗ್ತಾರೆ. ಹಂಗಂತ ಹೆಣ್ಮಕ್ಕಳೇನು ಅಷ್ಟು ಪರ್ಫೆಕ್ಷನ್ ಅಂತ ಕೇಳ್ಬೇಡಿ. ಏನ್ ಟಾಪಿಕ್ ಗೊತ್ತಾ? ಏನ್ ಟಾಪಿಕ್ ಅಂತ ಅಂದ್ರೆ ಗ್ರಾಸರಿ ಗಡ್ಬಡ್. ಮದ್ವೆ ಆಗಿದ್ ಹೊಸ್ತ್ರಲ್ಲಿರ್ಬೋದು ಅಥವಾ ಅಮ್ಮ ಹೇಳ್ದಾಗಿರ್ಬೋದು, ಅಮ್ಮ ಕೊತ್ತಂಬರಿ ಸೊಪ್ಪು ತಗೊಂಬ ಅಂದ್ರೆ ಕರಿಬೇವು ತಂದಿರೋ ಎಷ್ಟು ಜನ ಇಲ್ಲ. ಹಾಗೆ ಮದ್ವೆ ಆಗಿ ಹೊಸ್ದಾಗ ಗಂಡಂಗೆ ತೊಗರಿ ಬೇಳೆ ತಗೊಂಬ ಅಂತ ಅಂದ್ರೆ ಕಡಲೆ ಬೇಳೆ ತಂದಿರೋ ಎಷ್ಟು ಜನ ಇಲ್ಲ. ಹಂಗಂತ ಹೆಣ್ಮಕ್ಳೇನ್ ಪರ್ಫೆಕ್ಷನ್ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಗ್ರಾಸರಿ ಲಿಸ್ಟ್ ಬರಿಬೇಕಾದ್ರೆ ಏಲಕ್ಕಿ 100 ಗ್ರಾಮ್ ಬರಿಬೇಕಾ, 1 ಕೆಜಿ ಬರಿಬೇಕಾ ಅಂತಾನೂ ಗೊತ್ತಿರ್ತಾ ಇರಲಿಲ್ಲ. ಇಂತಹ ಸಿಹಿ ಸಿಹಿ ತಪ್ಪುಗಳು ನಿಮ್ಮಲ್ಲಿ ಆಗಿದ್ರೆ ಅದನ್ನ ನಮ್ಗೆ ವಾಟ್ಸ್ಆಪ್ ಮಾಡಿ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಏನ್ರ ಬಗ್ಗೆ ಮಾತಾಡ್ತಾ, ಗ್ರಾಸರಿ ಗಡ್ಬಡ್, ಏನೆಲ್ಲ ಗ್ರಾಸರಿ ಗಡ್ಬಡ್ ಮಾಡಿ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಉದ್ದಿನ ಬೇಳೆ ಹಾಗೂ ಹೆಸರು ಬೇಳೆ ಗೊತ್ತಿಲ್ಲದೆ ಅಂಗಡಿಯಲ್ಲಿ ತಗೊಂಬಂದು ಉದ್ದಿನ ಬೇಳೆ ಹೇಳಿದಾಗ ಹೆಸರು ಬೇಳೆ ತಗೊಂಡ್ಬಂದು ಬಯಸ್ಕೊಂಡಿದ್ದುಂಟು ಅಂತ ಹೇಳ್ತಾ ಇದ್ದಾರೆ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ. ಹಾಗೆ ನಿಂಗಪ್ಪ ಅವರು ಕೂಡ ಅವರ ಗೆಳೆಯರ ಬಗ್ಗೆ ಅವರು ತುಂಬಾ ಮರವು ಈ ತರ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲಿಸ್ಟ್ ಮರವು ಅಂತ ಹೇಳಿದಾಗ ಗೊತ್ತಾಯ್ತು, ನಾವು ಲಿಸ್ಟ್ ಬರ್ಕೊಟ್ಟು ತಗೊಂಡು ಹೋಗಿ ಅಂತ ಹೇಳ್ತೀವಿ ತುಂಬಾ ಕಾನ್ಫಿಡೆನ್ಸ್. ಇಲ್ಲ ಇಲ್ಲ ಇಲ್ಲ, ನಾನು ತರ್ತೀನಿ ಅಂತ ಹೋಗಿ ಅದರಲ್ಲಿ ಲಿಸ್ಟಲ್ಲಿರೋ 10 ಐಟಮ್ ಅಲ್ಲಿ 2 ಐಟಮ್ ಕೂಡ ತಂದಿರೋ ನಿಮ್ಮ ಮನೆಯಲ್ಲೂ ಇಂಥ ಜನ ಇರ್ತಾರಲ್ಲ. ಇಂತಹ ನೆನಪುಗಳು, ಇಂತಹ ಘಟನೆಗಳ ಬಗ್ಗೆ ನಮಗೆ ವಾಟ್ಸಪ್ ಮಾಡಿ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಗೆ.

0: Play the Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: Non-Stop Sunday.
2: ಆಕಾಶವಾಣಿ FM Rainbow 101.3 MHz. Musically yours.
3: Catch the rain. बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
4: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಷನ್ಶಿಪ್ ಅಸೋಸಿಯೇಟ್.

0: ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಹಿಂದೆ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ತರಿದೆ.
4: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
5: ನಿಮ್ಮ ಮನದಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
6: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
5: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
6: ಪುನಃ ಪುನಃ ಕೇಳಿದರು
5: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
3: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲಿನಲ್ಲಿ
7: ಆಕಾಶವಾಣಿ.
8: ಕ್ಯಾಚ್ ದ ರೈನ್, ಬಾರಿಶ್ ಕೇ ಪಾನಿ ಕೀ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೇ ಬಚಾಯೆ.
9: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೇನ್ ಕ್ಯಾಂಪೇನ್.
7: ಆಕಾಶವಾಣಿ ಎಫ್ಎಂ ರೇನ್ಬೋ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಸಮಯ ಆಗಿದೆ 5:34. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಟಾಪಿಕ್ ಆಗಿತ್ತು ಗ್ರಾಸರಿ ಗಡ್ಬಡ್. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ಏನೆಲ್ಲ ಗಡ್ಬಡ್ ಮಾಡ್ಕೊಂಡಿದ್ರು ಅಂತ ಅಂದರೆ, ಹರೀಶ್ ಮಲ್ಲೇಶ್ವರ ಅವರು ಮೆಸೇಜ್ ಮಾಡಿದ್ದಾರೆ. ನನಗೆ ಹರಿವೆ ಸೊಪ್ಪು ತರೋಕೆ ಹೇಳಿದ್ರು, ಆದರೆ ನಾನು ದಂಟಿನ ಸೊಪ್ಪು ತಂದಿದ್ದೆ, ಹಾಗೆ ತೊಗರಿ ಬೇಳೆ ಹೇಳಿದರೆ ಹೆಸರು ಬೇಳೆ ತಂದಿದ್ದೆ. ಇದನ್ನು ನೆನಪಿಸ್ಕೊಂಡ್ರೆ ಈಗಲೂ ನಗು ಬರುತ್ತೆ, ಆಮೇಲೆ ತಿಳ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ತುಂಬ ಮಿಸ್ಟೇಕ್ಸ್ ಎಲ್ಲರೂ ಮಾಡೇ ಇರ್ತಾರೆ. ಹಾಗೆ ಬಸವರಾಜ್ ಪುಟ್ಟಿಗೆರೆ ಹೊಸಹಳ್ಳಿಯಿಂದ ಅವರಿಗೆ ಕಾಫಿ ಪುಡಿ ತರಕ್ಕೆ ಹೇಳಿದ್ರಂತೆ. ಮನೆಯಿಂದ ಹೊರಟಾಗ ಕಾಫಿ ಪುಡಿ ಕಾಫಿ ಪುಡಿ ಕಾಫಿ ಪುಡಿ ಅಂತ ಹೇಳ್ಕೊಂಡು ಹೋಗಿ ಖಾರದ ಪುಡಿ ತಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸವಿ ಸವಿ ನೆನಪುಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಗ್ರಾಸರಿ ಗಡ್ಬಡ್ಗೆ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ದೇವ್ ಮಲ್ನಾಡ್ ಸಕಲೇಶ್ಪುರ ಅವರು ಮೆಸೇಜ್ ಮಾಡಿದ್ದಾರೆ, ನಮ್ಮನೆಯಲ್ಲಿ ಕಡಲೆ ಪಾಯಸ ಮಾಡಿ ಅಂತ ಅಂದ್ರೆ ತೊಗರಿ ಬೇಳೆ ಪಾಯಸ ಮಾಡಿದ್ರು ಅಂತ. ನಾನು ಹೇಳಿಲ್ವಾ, ಏನು ಬರೀ ಗಂಡು ಮಕ್ಕಳಿಗೆ ಮಾತ್ರ ಈ ತರ ಮಿಸ್ಟೇಕ್ಸ್ ಅಂತ ಅಲ್ಲ, ಹೆಣ್ಣು ಮಕ್ಕಳು ತುಂಬಾ ಜನ ಮದುವೆ ಆದ್ಮೇಲೆ ತುಂಬಾ ಕಲ್ತಿರೋದಿದೆ. ಕಡಲೆ ಬೇಳೆ ಯಾವ್ದು ಗೊತ್ತಿಲ್ಲ, ಮನೆಯಲ್ಲಿ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಅಂತ ಏನು ವ್ಯತ್ಯಾಸ ಇಲ್ಲ, ತುಂಬಾ ಮುದ್ದಾಗಿ ಸಾಕಿರ್ತಾರೆ, ಯಾವ ವಸ್ತು ಏನು ಅಂತ ಗೊತ್ತಿಲ್ಲದೆ ತೊಗರಿ ಬೇಳೆ ಪಾಯಸನೂ ಮಾಡ್ತಾರೆ, ಇನ್ನೊಂದು ಪಾಯಸನೂ ಮಾಡ್ತಾರೆ. ಸೊ ಆಮೇಲೆ ಈ ಸಿಹಿ ಸಿಹಿ ನೆನಪುಗಳು, ಇಬ್ರು ಜಗಳ ಆಡ್ಕೊಂಡು ಆಮೇಲೆ ಸರಿ ಮಾಡಿಕೊಂಡು ಮತ್ತೆ ತಿಳ್ಕೊಂಡು ಜೀವನ ಸಾಗಿಸೋದೇ ಒಂದು ಕಲೆ ಅಂತ ಹೇಳಬೇಕು. ಹಾಗೆ ಮತ್ತೊಬ್ರು ಯಾರು ಮೆಸೇಜ್ ಮಾಡಿದ್ದಾರೆ ಅಂದ್ರೆ ವಿಜಯ್ ಕುಮಾರ್ ಅವರು, ನನಗೆ ಕಾರ ಬಂದ್ ತರೋಕೆ ಹೇಳಿದ್ರು, ನಾನು ಕಾರ್ ಬಂದ್ ತಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಆಗ ಆ ಫುಡ್ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೊಬ್ರು ಒಳಗೇರಿ ದೊಡ್ಡಿಯಿಂದ ನಾಗೇಶ್ ಅವರು ಮೆಸೇಜ್ ಮಾಡಿದರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಹಾಗೆ ಲತಾ ಶಿವಶಂಕರ್ ಚಟ್ಟೇರ ಇವರು ಕೂಡ ನಾವು ಎಫ್ ಎಂ ರೈನ್ಬೋ ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ನಿರೂಪಣೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ಮತ್ತಷ್ಟು ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಗ್ರಾಸರಿ ಗಡ್ಬಡ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾನ್ ಸ್ಟಾಪ್. ಸಂಜೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತಾರು, ಚಂದ್ರಶೇಖರ್ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಇವರು ಕೂಡ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಆಕಾಶವಾಣಿಯ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಈ ಹಾರೈಕೆಗೆ ನಮ್ಮಿಂದ ಧನ್ಯವಾದಗಳು, ಆಕಾಶವಾಣಿ ತಂಡದಿಂದ ಧನ್ಯವಾದಗಳು. ಹಾಗೆ ರೋಹಿತ್ ದಾಸನ್ಪುರದಿಂದ ಮೆಸೇಜ್ ಮಾಡಿದ್ದಾರೆ, ತುಂಬಾ ದಿನಗಳ ನಂತರ ನಿಮ್ಮ ವಾಯ್ಸ್ನ ಕೇಳಿಸ್ಕೊತಾ ಇದ್ದೀವಿ, ಫ್ರೀಕ್ವೆಂಟ್ಲಿ ಬನ್ನಿ ಅಂತ. ನೀವೆಲ್ಲ ಇಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಬರೋಣ. ಹಾಗೆ ಇನ್ನಷ್ಟು ಮೆಸೇಜಸ್ ಬರ್ತಾ ಇದೆ, ನೋಡೋಣ ಒಂದು ಹಾಡಿನ ನಂತರ.

ನಾವು ಗ್ರಾಸರಿ ಗಡ್ಬಡ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಗ್ರಾಸರಿಲಿ ತಪ್ಪಾಗಬಹುದು, ಆದ್ರೆ ಪ್ರೀತಿಲಿ ತಪ್ಪಾಗಬಾರ್ದು. ಏನಂತೀರಾ? ತಪ್ಪಾದ ತರಕಾರಿನೂ ಒಟ್ಟಿಗೆ ಪ್ರೀತಿಯಿಂದ ಕಟ್ ಮಾಡಿದ್ರೆ ಸಿಹಿ ಆಗತ್ತೆ ಅಲ್ವಾ? ಹಾಗೆ ಮುಂದಿನ ಸಲ ಗಂಡು ಮಕ್ಕಳು ತರಕಾರಿ ತರೋದಕ್ಕೆ ಹೇಳಿದಾಗ ಯೂಟ್ಯೂಬ್ ಅಲ್ಲಿ ನೋಡೋಗಿ ಅಲ್ವಾ? ಹಾಗೆ ಎಂಟಿರಲ್ಲ, ಅಥವಾ ಹೆಣ್ಮಕ್ಕಳು ಮನೆಯಲ್ಲಿ ಅಮ್ಮ ಎಂಟಿ ಇಂಥವರೆಲ್ಲ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಇದಾಗಿದೆ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ

0: ಸಮಯ ಆಗಿದೆ 6:16. ನ್ಯೂ ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
1: ಈಗ ಈ ಔದ್ಯತೆಯ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನ ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲಾ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು ಆ ರೀತಿ. ಈಗ ರಾಮಾಯಣ ಎಂಬಂತಹ ಒಂದು ಕಾವ್ಯವನ್ನೇ ತಗೊಳ್ಳೋಣ,
2: ಸರಿ,
1: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣ ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
2: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
1: ಅದು ಆ ಪಾತ್ರಗಳು ಹಾಗಿರಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾ ಇದ್ದಾರೆ, ಅವರು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ. ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವೂ ಹೇಗೆ ಒಂದು ರೀತಿ ಬದಲಾವಣೆ ಆಯ್ತೋ, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ, ಈಗ 30 ವರ್ಷ ಆಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನ ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿಯತಕ್ಕಂಥ ಆ ಸತ್ಯಗಳೇ ಅವು. ತೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ, ಆ ತೂರದ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನು ದನ ಕಾಯೋದೊಂದು ಬಿಡಬಹುದು. ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿ ಅವರೇ ಕಾಯಿಸ್ತಾರೆ. ಆದ್ರೆ ಅಂತ ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂತಹ ಸಂಗತಿಗಳು ಅವುಗಳನ್ನ ನೀವು ಔಟ್ಡೇಟೆಡ್ ಅಂತ ಅನ್ನೋಕಾಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ, ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥ ನಮ್ಮ ಪದ್ಧತಿಗಳು ಇಂಥವುಗಳು ಯಾವ್ದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪುಂಕ್ತಿ ಆಗುತ್ತೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸಮಯ ಆಗಿದೆ 6:19:43. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಕೆಲವೇ ಕ್ಷಣಗಳಲ್ಲಿ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳುವಿರಿ.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಭಾರತ ನ್ಯೂಜಿಲ್ಯಾಂಡ್ ದೇಶಯೋಃ ದ್ವಿಪಕ್ಷೀಯ ಸಂಬಂಧಾಃ ಸಾಮರಿಕ ಸಹಭಾಗಿತಾ ಸ್ತರೆ ಸಮೇಧಿತಾಃ. 30,000 ಯಾವತ್ ಪಾರಸ್ಪರಿಕ ವ್ಯಾಪಾರಂ ದ್ವಿಗುಣೀಕೃತ್ಯ 35,000 ಕೋಟಿ ರೂಪ್ಯಕಾಣಾಂ ಲಕ್ಷ್ಯಂ ನಿರ್ಧಾರಿತಂ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ FM ರೇನ್ಬೋ.
3: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ RJ ಸ್ವಾತಿ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಒಂದಷ್ಟು ಅಲಿಖಿತ ಸಾಮಾಜಿಕ ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಿದು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾವು ಪ್ರತಿನಿತ್ಯ ಜೀವನದಲ್ಲಿ ಒಂದಷ್ಟು ನಮಗೆ ನಾವೇ ಒಂದು ರೂಲ್ಸ್ ಅಂತ ಹಾಕ್ಕೋಬೇಕಾಗತ್ತೆ. ಯಾಕೆ ಅಂದರೆ ಅದರಿಂದ ನಮ್ಮ ಸುತ್ತಮುತ್ತ ಇರೋರಿಗೆ ಒಂದಿಷ್ಟು ತೊಂದರೆಗಳು ಕಮ್ಮಿ ಆಗತ್ತೆ. ಏನಿದು ಅಂತ ನೀವು ಯೋಚನೆ ಮಾಡ್ಬೋದು. ಕೆಲವರು ಹೇಳ್ತಾರೆ ಕಾಮನ್ ಸೆನ್ಸ್ ಅಂತ. ಏನಿದು ಕಾಮನ್ ಸೆನ್ಸ್, ಎಲ್ಲರಿಗೂ ಇರುತ್ತೆ ಅಲ್ವಾ ಅಂತ? ಇಲ್ಲ. ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ನಮಗೆ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಇರುತ್ತೆ ಅಂತ. ಎಷ್ಟೋ ಸಲ ಅದು ನಮ್ಮ ಹತ್ರ ಇರೋದಿಲ್ಲ. ಇದ್ರೂ ಎಲ್ಲೋ ಒಂದ್ಸಲ ತಪ್ಪು ಮಾಡ್ತಾ ಇರ್ತೀವಿ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಈ ಸಣ್ಣ ಪುಟ್ಟ ಕಾಮನ್ ಸೆನ್ಸ್ಗಳನ್ನು ಮನಸ್ಸಲ್ಲಿಟ್ಕೊಳ್ಳಿ. ಯಾವ್ದ್ಯಾವುದು ಹೇಳ್ತೀನಿ ಕೇಳಿ. ಬೇರೆಯವರ ಮೊಬೈಲ್ ಫೋನ್ಗಳನ್ನು ಅವರ ಅನುಮತಿ ಇಲ್ಲದೆ ಮುಟ್ಟಕ್ಕೆ ಹೋಗಬೇಡಿ, ಅಥವಾ ತಗೋಬೇಡಿ, ಸ್ಕ್ರೋಲ್ ಮಾಡಬೇಡಿ, ಓಪನ್ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಅವ್ರದ್ದು ಒಂದು ಪ್ರೈವಸಿ ಅಂತ ಇರುತ್ತೆ ಅಲ್ವಾ? ಸೊ ಬೇರೆಯವ್ರ ವಸ್ತು ತಗೋಬೇಕಾದ್ರೆ, ಬೇರೆಯವ್ರು ಎಸ್ಪೆಷಲಿ ಫೋನ್ ತಗೋಬೇಕಾದ್ರೆ, ಯಾಕಂದರೆ ಎಲ್ಲ ಅವರ ವಿಷಯಗಳು ಆ ಫೋನಲ್ಲಿ ಸೇವ್ ಮಾಡಿಟ್ಕೊಂಡಿರ್ತಾರಲ್ವಾ? ಹಾಗಾಗಿ ವಿತೌಟ್ ದೇರ್ ಪರ್ಮಿಷನ್ ಅವರ ಫೋನ್ಗಳನ್ನು ಅಥವಾ ಅವರ ವಸ್ತುಗಳನ್ನು ಮುಟ್ಟಕ್ಕೆ ಹೋಗಬೇಡಿ. ಎರಡನೇದು, ಮದುವೆ ಆಗಿರ್ತಾರೆ, ಮದುವೆ ಆಗಿ ಒಂದೋ ಎರಡೋ ವರ್ಷ ಆಗಿರುತ್ತೆ, ಮಕ್ಕಳು ಇರೋದಿಲ್ಲ, ಏನೋ ಇರಲ್ಲ, ಯಾರನ್ನು ಎದುರ ಎದುರ ಕೆದಕಕ್ಕೆ ಹೋಗಬೇಡಿ. ಯಾವಾಗ ಮಕ್ಕಳು ಮಾಡ್ಕೊಳ್ತೀರಾ, ಯಾವಾಗ ಮದುವೆ, ಎಷ್ಟು ನಿಮ್ಮ ಸ್ಯಾಲ್ರಿ, ಇದೆಲ್ಲ ಸಿಕ್ಕಾಪಟ್ಟೆ ಪರ್ಸ್ನಲ್ ಕ್ವೆಶನ್ಸ್ಗಳು. ಆ ಕೇಳಿಸ್ಕೊಂಡವರು ವ್ಯಕ್ತಿಗೆ ಒಂದು ಸ್ವಲ್ಪ ಇರಿಸ್ಮೂರ್ಸ ಆಗ್ಬೋದಲ್ವಾ? ಹಾಗಾಗಿ ಆ ಒಂದು ಸಣ್ಣ ಕ್ವೆಶನಿಂದ ನಿಮ್ಮ ಸಂಬಂಧ ಹಾಳಾಗೋದಕ್ಕಿಂತ ನೀವು ಕೇಳ್ದೇ ಇದ್ರೇ ಒಳ್ಳೇದಲ್ವಾ? ನೆಕ್ಸ್ಟ್ ಏನು ಗೊತ್ತಾ, ತುಂಬ ಎಮರ್ಜೆನ್ಸಿ ಇದ್ರೆ ಮಾತ್ರ ನೈಟ್ 10 o'clock ಮೇಲೆ ಯಾರಿಗಾದರೂ ಕಾಲ್ ಮಾಡಿ. ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಪ್ರೈವೇಟ್ ಟೈಮ್ ಅಂತ ಇರುತ್ತೆ ಅಲ್ವಾ? ಅಂಥ ಟೈಮಲ್ಲಿ ಎಷ್ಟೆಷ್ಟೊತ್ತಿಗೂ ಫೋನ್ ಮಾಡಿಕೊಂಡು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಫೋನ್ ಮಾಡೋದು ತಪ್ಪಾಗತ್ತೆ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ಕೋಬೇಕಾಗಿರುವಂಥದ್ದು. ಆದರೆ ನಾವು ಅದನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇರಲ್ಲ, ಏ ಇದೇನು ಸಣ್ಣ ವಿಷಯ ಅಲ್ವಾ ಅಂತ ಬಿಟ್ಟಾಕ್ಬಿಟ್ಟಿರ್ತೀವಿ. ನೆಕ್ಸ್ಟು, ಬೇರೆಯವರಿಂದ ಏನಾದರೂ ವಸ್ತು ತಗೊಂಡಿರ್ತೀರಾ, ಪುಸ್ತಕ ಆಗಿರ್ಬೋದು ಅಥವಾ ಇನ್ನೇನೋ ಪಾತ್ರೆನೋ ಇನ್ನೇನೋ ಬಟ್ಟೆನೋ ಏನೋ ತಗೊಂಡಿರ್ತೀರಾ, ಅದನ್ನು ಹಾಗೆ ಹೇಳಿ ಸಮಯಕ್ಕೆ ಸರಿಯಾಗಿ ಅದೇ ಒಂದು ಸ್ಥಿತಿಯಲ್ಲಿ ಅವ್ರಿಗೆ ವಾಪಸ್ ಕೊಡಿ. ತಗೊಳ್ಳುವಾಗ ಅದು ಹೇಗಿತ್ತು ಹಾಗೆ ರಿಟರ್ನ್ ಕೊಟ್ಟರೆ ಅವ್ರಿಗೂ ಖುಷಿಯಾಗತ್ತೆ, ನಿಮ್ಮ ಮೇಲೆ ಅವರು ಇಟ್ಕೊಂಡಿರೋ ಒಂದು ನಂಬಿಕೆ ಉಳಿಯತ್ತೆ. ಎಸ್ಪೆಷಲಿ ದುಡ್ಡನ್ನು, ನಿಮ್ಮ ಕಷ್ಟಕಾಲದಲ್ಲಿ ಅವ್ರು ನಿಮ್ಮೆಲ್ಲ ನಂಬಿಕೆ ಇಟ್ಟು ಆ ದುಡ್ಡು ಕೊಟ್ಟಿರ್ತಾರಲ್ವಾ, ಅವರಿಗೆ ಮೋಸ ಮಾಡಬೇಡಿ. ಇನ್ನು ಬೇರೆಯವರ ಬಾಡಿ ಶೇಮಿಂಗ್ ಮಾಡೋಕ್ಕೆ ಹೋಗಬೇಡಿ. ದೇಹದ ತೂಕ ಅಥವಾ ಅವರ ಕಲ್ಲರ್ ಆಗಿರಬಹುದು, ಅದು ಅವರಿಗೆ ದೇವರು ಕೊಟ್ಟವರ. ಸೊ ನೀವು ಅದನ್ನು ಕಮೆಂಟ್ ಮಾಡಿದ್ರೆ ಆ ಮನಸ್ಸಿಗೆ ಹರ್ಟ್ ಆಗ್ಬೋದು. ಅದರಿಂದ ನಿಮ್ಮ ಒಂದು ಒಳ್ಳೆಯ ಸಂಬಂಧ, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ರಿಲೇಷನ್ಶಿಪ್ ಹಾಳಾಗ್ಬೋದು. ನೆಕ್ಸ್ಟು, ನೀವು ಒಳಗಡೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಒಂದು ಡೋರ್ ತೆಕ್ಕೊಂಡು ಒಳಗಡೆ ಹೋಗೋಕ್ಕಿಂತ ಮುಂಚೆ ಆ ಒಂದು ರೂಮಿಂದ ಹೊರಗಡೆ ಬರೋರಿದ್ರೆ ಅವ್ರಿಗೆ ಫಸ್ಟ್ ಜಾಗ ಬಿಟ್ಕೊಡಿ. ಎಷ್ಟೋ ಸಲ ಈ ಪಬ್ಲಿಕ್ ವೆಹಿಕಲ್ಸಲ್ಲಿ ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಇನ್ಯಾವುದೋ ಒಂದು ಜನಜಂಗುಳಿ ಇರುವಂಥ ಪ್ರದೇಶದಲ್ಲಿ ಅವ್ರು ಹೊರಗಡೆ ಬರೋದಕ್ಕೂ ಜಾಗ ಮಾಡಿಕೊಡೋದಿಲ್ಲ, ಒಳಗಡೆ ನುಗ್ತಾ ಇರ್ತಾರೆ. ನೆಕ್ಸ್ಟ್ ಏನು ಗೊತ್ತಾ, ಯಾರಾದರೂ ತಮ್ಮ ಫೋನಲ್ಲಿ ಫೋಟೋ ತೋರಿಸಿದ್ರೆ ಆ ಫೋಟೋ ಮಾತ್ರ ನೋಡಿ, ನೆಕ್ಸ್ಟ್ ಫೋಟೋಗೆ ಸ್ಕ್ರೋಲ್ ಮಾಡಬೇಡಿ. ಎಷ್ಟೋ ಜನಕ್ಕೆ ಈ ಅಭ್ಯಾಸ ಇರುತ್ತೆ, ಎದುರುಗಡೆ ಇರೋ ವ್ಯಕ್ತಿಗೆ ಅದಿಷ್ಟ ಆಗಲ್ಲ, ಬಟ್ ಅವರು ಅದನ್ನು ಬಾಯ್ಬಿಟ್ಟು ಹೇಳೋಕ್ಕೂ ಆಗಲ್ಲ. ಏನಿವರು ನಾನು

ಇರೋ ಫೋಟೋ ಬಿಟ್ಟು ಬೇರೆ ಫೋಟೋ ಸ್ಕ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೊಳ್ತಾರೆ. ಇದೆಲ್ಲ ಪುಟ್ ಪುಟಾಣಿ ಕಾಮನ್ ಸೆನ್ಸ್ಗಳು. ಇವತ್ತಿನ ಮನಸ್ಸುಗಳ ಮಾತು ಮಧುರದಲ್ಲಿ ಈ ಎಲ್ಲ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಇನ್ನೇನು ಗೊತ್ತಾ, ಬೇರೆ ಯಾರಾದರೂ ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾರಲ್ಲ, ಮದ್ಯಪಾನ, ಧೂಮಪಾನ ಅಥವಾ ಊಟ ಮಾಡೋದಕ್ಕೆ ಯಾರನ್ನು ಬಲವಂತ ಮಾಡೋಕ್ಕೆ ಹೋಗಬೇಡಿ. ಹೇಳ್ತಾರಲ್ವಾ, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ. ಯಾವುದಕ್ಕೂ ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಲ್ಲಿ ಪ್ರೀತಿ ಇದ್ದರೆ, ಆ ವ್ಯಕ್ತಿ ನಿಮಗೆ ತುಂಬಾ ಕ್ಲೋಸ್ ಇದ್ದರೆ ಅದು ಓಕೆ. ಬಟ್ ಆದರೆ ಕೆಲವೊಂದು ಸಿಚುಯೇಷನಲ್ಲಿ ಅದು ಅವರಿಗೆ ಮುಜುಗರಕ್ಕೆ ಒಳಗಾಗ್ಬಿಡೋದು. ಇನ್ನು ಗ್ರೂಪ್ನಲ್ಲಿದ್ದಾಗ, ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಆಫೀಸಲ್ಲಿ ಏನೋ ಗ್ರೂಪ್ ಮೀಟಿಂಗ್ಸ್ ನಡೀತಾ ಇರುತ್ತೆ, ಆಗ ಇನ್ನೊಬ್ಬರ ಹತ್ರ ಪಿಸುಗುಡ್ಬೇಡಿ, ವಿಸ್ಪರಿಂಗ್ ಮಾಡಬೇಡಿ. ಅದೇನಾಗತ್ತೆ ಗೊತ್ತಾ, ಆ ಕಡೆ ಪಕ್ಕದಲ್ಲಿರೋ ವ್ಯಕ್ತಿಗೆ ಏನೋ ಒಂಥರ ಮುಜುಗರ ಕ್ರಿಯೇಟ್ ಮಾಡುತ್ತೆ. ಅರೆ, ಇವರೇನಿದು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತ ಅನ್ಸಕ್ಕೆ ಶುರುವಾಗ್ಬಿಡತ್ತೆ. ಇತರರನ್ನ ನೀವು ಕಡೆಗಣಿಸಿ ನೀವು ನೀವೇ ಪಿಸುಗುಟ್ಟು ಮಾತಾಡೋ ಥರ ಅನಿಸ್ಬಿಡತ್ತೆ. ಹಾಗೆಯೇ ಆಕಳಿಸುವಾಗ, ಕೆಮ್ಮುವಾಗ, ಸೀನುವಾಗ ಕೈನ ಅಡ್ಡ ಇಟ್ಕೊಳ್ಳಿ. ಅಟ್ಲೀಸ್ಟ್ ಜೊತೇಲಿರೋರಿಗೆ ಸಾರಿನೋ ಎಕ್ಸ್ಕ್ಯೂಸ್ನ ಏನಾದರೂ ಕೇಳಿ. ಇದೆಲ್ಲ ಹೇಳಕ್ಕೆ ಹೋದರೆ ಅಯ್ಯೋ ಏನಿದು ಇಷ್ಟು ಸಣ್ಣ ಸಣ್ಣ ವಿಷಯ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸ್ಬೋದು. ಆದರೆ ಎಷ್ಟೋ ಸಲ ನಮ್ಮ ನಿಮ್ಮ ನಡುವೆ ದಿನ ಇರೋರ ಜೊತೆನೆ ಈ ಥರದ್ದೆಲ್ಲ ಸಿಚುಯೇಷನ್ಸ್ ಆಗ್ತಾ ಇರತ್ತೆ. ಇನ್ನು ಯಾರದಾರು ಜೊತೆ ಹೋಗಿರ್ತೀರಾ, ಹೋಟೆಲ್ಗೋ ಎಲ್ಗೋ ಹೋಗಿರ್ತೀರಾ, ಅವರ ಬಜೆಟ್ ಏನಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಅವ್ರು ನಿಮಗೆ ಪಾರ್ಟಿನೇ ಟ್ರೀಟ್ನೇ ಕೊಡಿಸ್ತಾ ಇರ್ಬೋದು, ಬಟ್ ಅವ್ರು ಕೊಡಿಸ್ತಾ ಇದ್ದಾರೆ ಅಂತ ಏಕಾಏಕಿ ಸಿಕ್ಕಾಪಡೆ ಎಕ್ಸ್ಪೆನ್ಸಿವ್ ಇರೋ ಫುಡ್ನ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಅವರ ಬಜೆಟ್ಗೆ ಏನಿದೆಯೋ ಅದೇ ಥರ ಆರ್ಡರ್ ಮಾಡಿ. ಇನ್ನೊಂದೇನು ವಿಷಯ ಗೊತ್ತಾ, ಬೇರೆಯವರು ಆರ್ಡರ್ ಮಾಡಿರೋ ಫುಡ್ನ ಲಾಸ್ಟ್ ಬೈಟ್ನ ನೀವು ಖಾಲಿ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಬಿಟ್ಬಿಡಿ, ಅವ್ರು ತಾನೇ ಆರ್ಡರ್ ಮಾಡಿರ್ತಾರೆ. ಹಾಗೆಯೇ ಒಂದ್ಸಲಿ ನೀವು ಬಿಲ್ ಪೇ ಮಾಡಿದ್ರೆ ಇನ್ನೊಂದ್ಸಲಿ, ಒಂದ್ಸಲಿ ಅವ್ರು ಬಿಲ್ ಪೇ ಮಾಡಿದ್ರೆ ಇನ್ನೊಂದ್ಸಲಿ ನೀವು ಬಿಲ್ ಪೇ ಮಾಡಿ. ಫ್ರೆಂಡ್ಸಲ್ಲಿ, ಗ್ರೂಪಲ್ಲಿ ಇದ್ದಾಗ ಇದೆಲ್ಲ ಮ್ಯಾಟರ್ ಆಗತ್ತೆ. ಎಷ್ಟೋ ಸಲ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ಯಾರು ಹೇಳ್ಕೊಳ್ಳೋದಿಲ್ಲ, ಹಾಗೇ ರಿಲೇಶನ್ಶಿಪ್ ದೂರ ಆಗ್ತಾ ಹೋಗುತ್ತೆ. ಕ್ಯೂನಲ್ಲಿ ನಿಂತಾಗ ಅಥವಾ ಗುಂಪಿನಲ್ಲಿದ್ದಾಗ ಬೇರೆಯವ್ರ ಮೇಲೆ ವರ್ಗಕ್ಕೆ ಹೋಗಬೇಡಿ, ಅಥವಾ ಬೇರೆಯವ್ರ ಜೊತೆ ಮಾತಾಡ್ತಾ ಒಂದು ಸಣ್ಣ ಸ್ಪೇಸ್ ಮೇಂಟೈನ್ ಮಾಡಿ. ಕೆಲವ್ರಿಗೆ ಮೈಮುಟ್ಟಿ ಮಾತಾಡ್ಸೋದು ಇಷ್ಟ ಆಗಲ್ಲ, ಇನ್ನು ಕೆಲವ್ರಿಗೆ ತುಂಬ ಹತ್ತಿರ ಹೋಗಿ ಮಾತಾಡೋದು ಇಷ್ಟ ಆಗಲ್ಲ. ಅಥವಾ ನೀವು ಆನಿಯನ್ನು, ಗಾರ್ಲಿಕ್ಕು ಇನ್ನೇನಾದ್ರು ತಿಂದಿದ್ರೆ ಜಸ್ಟ್ ಮೌತ್ ಫ್ರೆಶ್ನರ್ ಯೂಸ್ ಮಾಡಿ. ಇದೆಲ್ಲ ಪುಟ್ಟ ಪುಟ್ಟ ವಿಷಯಗಳು, ನಿಮಗೂ ಗೊತ್ತಿರತ್ತೆ. ಆದರೆ ಎಲ್ಲೋ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ, ಬ್ಯುಸಿ ಲೈಫ್ನಲ್ಲಿ ಮರ್ತು ಬಿಟ್ಟಿರ್ತೀರ. ಇತರರಿಗೆ ಕಿರಿಕಿರಿ ಆಗೋ ಹಾಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಜೋರಾಗಿ ಮೊಬೈಲಲ್ಲಿ ಸಾಂಗ್ಸ್ ಹಾಕ್ಕೊಳ್ಳೋದು, ಜೋರಾಗಿ ಇಯರ್ಫೋನ್ ಹಾಕ್ಕೊಂಡು ಮಾತಾಡೋದು ಮಾಡಬೇಡಿ. ಇನ್ನು ಬೇರೆಯವರು ಪುಟ್ಟ ಪುಟ್ಟ ಉಪಕಾರ ಮಾಡಿದಾಗ ಸಣ್ಣ ಪುಟ್ಟ ಹೆಲ್ಪ್ಗೆ ಒಂದು ಥ್ಯಾಂಕ್ಸ್ ಹೇಳಿ, ಕೃತಜ್ಞತೆ ಹೇಳಿ, ಒಂದು ಪುಟ್ಟ ಸ್ಮೈಲ್ ಕೊಡಿ ಅವರಿಗೆ. ಅಷ್ಟೇ ಕಣ್ರಿ, ಲೈಫ್ ಸಿಂಪಲ್. ನೀವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ಅದು ಕಷ್ಟ ಆಗತ್ತೆ. ನಗ್ತಾ ಇರಿ, ಬೇರೆಯವ್ರನ್ನು ಕೂಡ ನಗಿಸ್ತಾ ಇರಿ. ಈ ಥರ ಸಣ್ಣ ಪುಟ್ಟ ರೂಲ್ಸ್ನ ನಿಮಗೆ ನೀವೇ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಖಂಡಿತ ನಿಮ್ಮ ಜೊತೆಲಿರೋರು ತಂತಾನಾಗೆ ಫಾಲೋ ಮಾಡೋದನ್ನು ಕಲ್ತು ಬಿಡ್ತಾರೆ. ಖುಷಿಯಾಗಿರುತ್ತೆ, ಎಂಜಾಯ್ ಮಾಡಿ ಸಣ್ಣ ಪುಟ್ಟ ಕ್ಷಣಗಳನ್ನು. ನಾಳೆ ನಾಳೆ ಅಂತ ಕೂತ್ಕೊಬೇಡಿ, ಇವತ್ತು ಈ ಕ್ಷಣ ನಿಮ್ಮದು. ಇಷ್ಟು ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮನಸ್ಸಿನ ಮಾತು ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ಮನಸ್ಸಿನ ಮಾತಿಗೆ ಪುಟ್ಟ ಪುಟ್ಟ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿತ್ತು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್.

0: ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಘ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ದಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ 1 ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನು ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡಾ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 6:52:03. ನ್ಯೂಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಭವ್ಯ ಗಿರೀಶ್. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಏನ್ ಟಾಪಿಕ್ ಅಂತ ಹೇಳ್ತೀರಾ? ಎಲ್ಲರೂ ವೀಕೆಂಡ್ ಅಲ್ಲಿ ಸಿಗ್ನಲ್ ಅಲ್ಲಿ ಏನಾದ್ರೂ ಸಿಗಾಕೊಂಡಿದ್ದೀರಾ? ಹಾಗಾದ್ರೆ ಪರ್ಫೆಕ್ಟ್ ಜಾಗದಲ್ಲಿದ್ದೀರಾ. ಏನಪ್ಪ ಸಿಗ್ನಲ್ ಅಲ್ಲಿ ಸಿಗಾಕೊಂಡ್ರೆ ಪರ್ಫೆಕ್ಟ್ ಜಾಗ ಅಂತೀರಾ? ನಿಮ್ಗೆ ನಾವು ಲೈವ್, ನೀವು ನಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಹೇಳಬಹುದು. ಏನ್ ಲೈವ್ ಎಕ್ಸ್ಪೀರಿಯನ್ಸ್? ಸಿಗ್ನಲ್ ಅಲ್ಲಿ ರೋಡ್ ರೇಜ್. ಸಿಗ್ನಲ್ ಅಲ್ಲಿ ಯಾವಾಗ್ಲೂ ಅಷ್ಟೇ, ನಾವು ಏನ್ ಮಾಡ್ತೀವಿ, ನಾವು ಹಾರ್ನ್ ಮಾಡಿದ ತಕ್ಷಣ ಜಾಗ ಕೊಡಬೇಕು. ಇಲ್ಲ ಅಂತ ಅಂದ್ರೆ ಅವ್ರು ಯಾರು ಪರಿಚಯನೇ ಇರಲ್ಲ, ಅವ್ರ ಮೇಲೆ ನಮ್ಗೆ ಯಾವುದೇ ದ್ವೇಷ ಇರಲ್ಲ, ಅವ್ರು ಯಾವ ಸಂಬಂಧಿಕರೂ ಅಲ್ಲ. ಆದ್ರೂ ಕೋಪ ಬರುತ್ತೆ. ಕೋಪ ಬಂದು ಇವನ್ ಯಾ ರೋಡು, ಇವನ್ ಯಾಕೆ ನನಗೆ ಜಾಗ ಬಿಡ್ತಿಲ್ಲ ಅಂತ ಮಾಡ್ತೀವಿ. ಇಲ್ಲ ಅಂತ ಅಂದ್ರೆ ಸಿಗ್ನಲ್ ರೆಡ್ ಇಂದ ಗ್ರೀನ್ ಆಗೋದಕ್ಕೆ ಇನ್ನೇನು ಸ್ಟಾರ್ಟ್ ಆಗುತ್ತೆ, ರೇಸ್ ಬಿಟ್ಟಂಗೆ ಫಾಸ್ಟಾಗಿ ಹೋಗ್ತೀವಿ. ಇಂತಹ ಸಿಗ್ನಲ್ ಅಲ್ಲಿ ನಡೆಯುವಂತಹ ಚಿಕ್ಕ ಪುಟ್ಟ ಕೋಪ ಆಗಿರಬಹುದು ಅಥವಾ ತಮಾಷೆ ಸಂಗತಿಗಳಾಗಿರಬಹುದು, ಇಂತಹದನ್ನ ನೀವು ನಮಗೆ ವಾಟ್ಸ್ಆ್ಯಪ್ ಮಾಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಜನ ಏನಕ್ಕೆ ಜಗಳ ಆಡ್ತಾರೆ ಅಂದ್ರೆ ಸಿಗ್ನಲ್ ಅಲ್ಲಿ ಫಾಸ್ಟಾಗಿ ರೇಸ್ ಹೋಗಿ ವಿನ್ ಆಗೋದಕ್ಕಂತೆ, ಅದು ಬಿಟ್ರೆ ಊಟದಲ್ಲಿ ಉಪ್ಪು ಜಾಸ್ತಿ ಹಾಕಿದ್ರೆ ಅಂತೆ. ಇದು ಗೊತ್ತಿತ್ತಾ?

ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ ಸಿಗ್ನಲ್ ಅಲ್ಲಿ ನಡೆಯುವಂತಹ ಸಾಹಸಗಳ ಬಗ್ಗೆ. ಸಿಗ್ನಲ್ ಅಲ್ಲಿ ಸಾಹಸ ಮಾಡ್ತಾ ಇರ್ತೀವಿ ಅಂತ ಅಂದ್ರೆ ರೇಸ್ ವಿನ್ ಆಗೋ ತರ ಸಾಹಸ ಮಾಡ್ತಾ ಇರ್ತೀವಿ. ಅದು ಬಿಟ್ರೆ ಕೆಲವೊಬ್ರು ಏನೇನೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತಂದ್ರೆ, ಹರೀಶ್ ಮಲ್ಲೇಶ್ವರ ಅವರು ಆ ಥರದ್ದೇನು ಮಾಡೋದಿಲ್ಲ ಅಂತೆ. ಅವ್ರು ಏನ್ ಹೇಳ್ತಾ ಇದಾರೆ, ನಿಧಾನವಾಗಿ ನಾನು ಎಲ್ಲರಿಗೂ ಜಾಗ ಬಿಟ್ಬಿಡ್ತೀನಿ, ಯಾಕೆ ಅಂತಂದ್ರೆ ಅಪಘಾತಕ್ಕೆ ಅವಸರವೇ ಕಾರಣ ಅಲ್ವಾ, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗರಾಜ್, ಏಕನಾಥ್, ವಿಶ್ವನಾಥ್ ಶಿಗ್ಗಾವಿಯಿಂದ ಮೆಸೇಜ್ ಮಾಡಿದ್ದಾರೆ. ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನನ್ನ ಜೀವನದಲ್ಲಿ ತುಂಬಾ ಅನುಭವ ಆಗಿದೆ ಅಂತ ಇನ್ನು ಮೆಸೇಜ್ ಮಾಡ್ತಾ ಇದ್ದಾರೆ. ಅವರ ಅನುಭವ ನಾವು ಕೇಳೋಣ, ಮತ್ತಷ್ಟು ಇಂಪಾದ ಹಾಡುಗಳನ್ನ ಕೇಳ್ತಾ ಸಾಗೋಣ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು, ಮಾತಾಡ್ತಾ ಇದ್ವಿ ಸಿಗ್ನಲ್ ಅಲ್ಲಿ ಏನೆಲ್ಲ ಸಾಹಸ ಮಾಡುವುದು ಅಥವಾ ತಮಾಷೆಯಂತಹ ಕತೆಗಳು ಈ ತರದ ಏನಾದರೂ ಸಂಗತಿಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನವೀನ್ ಅವರು ಮೆಸೇಜ್ ಮಾಡಿದರೆ ಟ್ರಾಫಿಕ್ ಸಿಗ್ನಲ್ ಅನ್ನೋದು ನಾವು ಬೇರೆ ಬೇರೆ ಲೋಕವನ್ನ ನೋಡಬಹುದಾದ ಸ್ಥಳ, ಅಲ್ಲಿ ಎಲ್ಲರೂ ಅವರು ಡೆಸ್ಟಿನೇಷನ್ ತಲುಪೋದಕ್ಕೆ ತರಾತುರಿಯಲ್ಲಿರ್ತಾರೆ, ಆದರೆ ಅನೇಕರು ಸುತ್ತಮುತ್ತಲಿನ ಸುಂದರ ಪ್ರಪಂಚವನ್ನ ನೋಡೋದಕ್ಕೆ ಮರೀತಾರೆ, ಇದು ಜೀವನಕ್ಕೆ ಕೂಡ ಹೋಲತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸುಂದರವಾದ ಮೆಸೇಜ್ಗೆ ಧನ್ಯವಾದಗಳು. ಹಾಗೆ ಮತ್ತಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ ಪ್ರೀಮಾ ನಾರಾಯಣಪ್ಪ ಅವರು ಮೆಸೇಜ್ ಮಾಡಿದ್ದಾರೆ, ಮತ್ತೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಮಾತಾಡ್ತಾ ಸಾಗೋಣ, ಕೇಳೋಣ ಇಂಪಾದ ಗೀತೆ.

ಸಮಯ ಆಗಿದೆ 7:24. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ನಾನು ಭವ್ಯ ಗಿರೀಶ್. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇನ್ನೇನು ಮುಗಿಸುವಂತಹ ಸಮಯ ಬಂತು. ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಇದೇ ತರ ಕಾಮ್ ಆಗಿ ಸಿಗ್ನಲ್ ಅಲ್ಲಿ ಕಾಯ್ತಾ ಇದ್ರೆ ಸಿಗ್ನಲ್ ರೆಡ್ ಇರೋದು ಗ್ರೀನ್ ಆಗೋ ಟೈಮು ಕೂಡ ಅಷ್ಟಾಗಿ ಗೊತ್ತಾಗಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಶಾಂತಾಚಾರ ಬಡಿಗೇರ ಅವರು ಮೆಸೇಜ್ ಮಾಡಿದರೆ ಕೇವಲ 60 ಸೆಕೆಂಡ್ ನಿಲ್ಲೋದು ಸಿಗ್ನಲ್ ಅಲ್ಲಿ ಕೇವಲ 60 ಸೆಕೆಂಡ್ ನಿಲ್ಲೋದು ಜೀವನದ ಅನೇಕ ಪಾಠಗಳನ್ನ ಕಲಿಸುತ್ತೆ. ಕೆಂಪು ದೀಪ ಬಂದಾಗ ನಿಲ್ಲೋದು, ಹಳದಿ ಬಂದಾಗ ಸಿದ್ಧರಾಗೋದು, ಹಸಿರು ದೀಪ ಬಂದಾಗ ಮುಂದೆ ಸಾಗೋದು ಕಲಿತೀವಿ. ಇದೇ ರೀತಿ ನಮ್ಮ ಜೀವನವೂ ಸಾಗತ್ತೆ. ಕೆಲವೊಮ್ಮೆ ತಾಳ್ಮೆಯಿಂದ ನಿಲ್ಬೇಕು, ಕೆಲವೊಮ್ಮೆ ಅವಕಾಶಕ್ಕೆ ಸಿದ್ಧರಾಗಬೇಕು, ಮತ್ತೊಮ್ಮೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಬೇಕು. ಆ 60 ಸೆಕೆಂಡ್ಗಳಲ್ಲಿ ಎಷ್ಟೋ ದೃಶ್ಯಗಳು ಕಣ್ಣ ಮುಂದೆ ಹಾದುಹೋಗುತ್ತೆ. ಕೆಲಸಕ್ಕೆ ಧಾವಿಸುವ ಜನರು, ಶಾಲೆಗೆ ಹೋಗೋ ಮಕ್ಕಳು, ವಯೋವೃದ್ಧರು, ವಾಹನಗಳ ಸಂಚಾರ, ಜೀವನದ ನಾನಾ ಮುಖಗಳು, ಈ 1 ನಿಮಿಷ ನಮಗೆ ತಾಳ್ಮೆ, ಶಿಸ್ತು, ಸಮಯದ ಮೌಲ್ಯ ಮತ್ತು ರಸ್ತೆ ಸುರಕ್ಷತೆಯ ಮಹತ್ವವನ್ನ ನೆನಪಿಸುತ್ತೆ. ನಿಜವಾಗಿಯೂ ಟ್ರಾಫಿಕ್ ಸಿಗ್ನಲ್ 60 ಸೆಕೆಂಡ್ ಕೇವಲ ಕಾಯುವ ಸಮಯವಲ್ಲ, ಅದು ಜೀವನವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಅಮೂಲ್ಯ ಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇವರ ಅದ್ಭುತವಾದ ಮೆಸೇಜ್ಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಬರ್ತೀನಿ.
1: ಸಮಯ 7:29:43. 7:30 ಸರಿಯಾಗಿ ಫಿಫಾ ವಿಶ್ವಕಪ್ನ ದೈನಂದಿನ ಅಪ್ಡೇಟ್.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 7:34:49. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈ ಇನ್ನು ಕೆಲವೇ ಕ್ಷಣಗಳಲ್ಲಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ

0: ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ದಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ

0: ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು ಶೇಕಡ 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ಮೆರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281 7841 ಮತ್ತು 8433345244 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌಥಂಪ್ಟನ್ ರೋಸ್ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ನಷ್ಟಕ್ಕೆ 8 ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಾವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್, ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ದಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಇಸ್ರೋ ಅಂಡ್ ಆಲ್ ದಿ ಪೀಪಲ್ ಹೂ ಆರ್ ರಿಪ್ರೆಸೆಂಟಿಂಗ್ ಇಸ್ರೋ. ಐ ಆಮ್ ಆಲ್ಸೋ ರಿಪ್ರೆಸೆಂಟಿಂಗ್ ಇಸ್ರೋ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ಇಸ್ರೋ ಹ್ಯಾಸ್ ಆಲ್ವೇಸ್ ಬೀನ್ ಅ ಶೈನಿಂಗ್ ಸ್ಟಾರ್ ಫಾರ್ ಅವರ್ ನೇಷನ್. ದಿ ಮಿಷನ್ ಆಫ್ಟರ್ ಮಿಷನ್, ಇಟ್ ಇಸ್ ನಾಟ್ ಜಸ್ಟ್ ಡಿಮಾನ್ಸ್ಟ್ರೇಟೆಡ್ ಟೆಕ್ನಿಕಲ್ ಅಚೀವ್ಮೆಂಟ್ಸ್, ಇಟ್ ಹ್ಯಾಸ್ ಬೀನ್ ಅ ಸಿಂಬಲ್ ಆಫ್ ಹೋಪ್, ಸಿಂಬಲ್ ಆಫ್ aspiration for the entire nation repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
2: ಇದೆ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು, ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: Anything. Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you're the chosen few to be sitting in front of this galaxy of stars out here. How lucky are you? You are already ahead of the curve.
2: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ

ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಈ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು, ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ದಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು, ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 GCCಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ದಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ.
ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಿ

0: 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ಜೂನ್ ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ. 57.44 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ದ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ.

0: ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನು ಹಾಜರಾಗಿದ್ದೀನಿ, ನಿಮ್ಮ ಗೆಳೆಯ ಪ್ರಶಾಂತ್. ಸಮಯ 7:45 ಆಗ್ತಿದ್ದಾಗೆ ಗೊತ್ತಾಗುತ್ತೆ, ಈ ಒಂದು ಗಂಟೆಯ ಸಮಯದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ, ನಾವು ಹಾಡ್ತಾ ಹೋಗ್ತೀವಿ ಒಂದು ಆಲಾಪವನ್ನ, ಅದೇ ಒಲವಿನ ಆಲಾಪ. ಈ ಒಂದು ಒಲವಿನ ಆಲಾಪದಲ್ಲಿ ನಾವು ಯಾವಾಗ್ಲೂ ಪ್ರೀತಿಯ ಮಾತುಗಳನ್ನ ಮಾತಾಡ್ತಾ ಹೋಗ್ತೀವಿ, ಮನಸ್ಸಿನ ಮಾತುಗಳನ್ನ ಮಾತಾಡ್ತಾ ಹೋಗ್ತೀವಿ. ಪ್ರೀತಿ ಅನ್ನೋ ಒಂದು ಪದನೇ ಸಾಕು ಭಾವನೆಗಳು ತುಂಬಿ ಬರೋದಕ್ಕೆ. ಕೆಲವೊಮ್ಮೆ ನಗು, ಕೆಲವೊಮ್ಮೆ ಕಣ್ಣೀರು, ಕೆಲವೊಮ್ಮೆ ಕಾಯುವಿಕೆ. ಆದರೆ ಇದೆಲ್ಲದಕ್ಕಿಂತ ಪ್ರೀತಿಯನ್ನು ಉಳಿಸೋದು ಒಂದೇ ಒಂದು ಶಕ್ತಿ. ಆ ಶಕ್ತಿ ಯಾವ್ದು ಗೊತ್ತಾ? ಅದೇ ನಂಬಿಕೆ. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಪ್ರೀತಿಯಲ್ಲಿ ನಂಬಿಕೆ. ಹಾಗಾದರೆ ಮನಸ್ಸಿಗೆ ತಾಕುವ ಕೆಲವು ಮಾತುಗಳ ಜೊತೆಗೆ ಈ ಪ್ರೀತಿಯ ಪಯಣ ಶುರು ಮಾಡೋಣ.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮಾತಾಡ್ತಾ ನಮಗೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಇವತ್ತು ನಾವು ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರೀತಿಯಲ್ಲಿ ಪ್ರತಿ ಮೆಸೇಜ್ಗೆ ಇಮಿಡಿಯೇಟ್ ರಿಪ್ಲೈ ಬರಲೇಬೇಕು ಅಂತ ಇಲ್ಲ, ಪ್ರತಿ ಕಾಲ್ ಅಟೆಂಡ್ ಆಗಲೇಬೇಕು ಅಂತ ಇಲ್ಲ. ಯಾಕೆಂದರೆ ಜೀವನ ಎಲ್ಲರಿಗೂ ಬ್ಯುಸಿ ಆಗಿರಬಹುದು, ಆದರೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇದ್ದರೆ ಅವರು ನನ್ನನ್ನು ಇಗ್ನೋರ್ ಮಾಡ್ತಿಲ್ಲ ಅನ್ನುವಂಥ ಒಂದು ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ನಿಜವಾದ ಪ್ರೀತಿ ಅಂತಂದರೆ ರಿಪ್ಲೈ ಸ್ಪೀಡ್ ನೋಡಿ ಅಳೆಯೋದಲ್ಲ, ಹಾರ್ಟ್ ಕನೆಕ್ಷನ್ ನೋಡಿ ಅಳೆಯೋದಾಗಿರುತ್ತೆ. ಕೇಳಿ ಮತ್ತೊಂದು ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ, FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

ಕೇಳ್ತಾ ಇದ್ದೀರ ಕಾರ್ಯಕ್ರಮ ಒಲವಿನ ಆಲಾಪ. ಸುಮಧುರ ಗೀತೆಗಳು, ಪ್ರೀತಿಯ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರವನ್ನ. ಇವತ್ತಿನ ಈ ಒಂದು ರಿಲೇಶನ್ಶಿಪ್ ಗಳಲ್ಲಿ ತುಂಬಾ ಕಾಮನ್ ಆಗಿರುವಂತಹ ಪದ ಏನಪ್ಪ ಅಂತಂದ್ರೆ ಪಾಸ್ವರ್ಡ್. ಪಾಸ್ವರ್ಡ್ ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಆದರೆ ಸತ್ಯವಾದ ಪ್ರೀತಿಯಲ್ಲಿ ಫೋನ್ ಚೆಕ್ ಮಾಡೋದಿಲ್ಲ, ಮನಸ್ಸಿನ ಸತ್ಯ ಚೆಕ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಟ್ರಸ್ಟ್ ಇದ್ದ ಜಾಗದಲ್ಲಿ, ನಂಬಿಕೆ ಇದ್ದ ಜಾಗದಲ್ಲಿ ಇನ್ವೆಸ್ಟಿಗೇಷನ್ಗೆ ಖಂಡಿತ ಜಾಗ ಇರೋದಿಲ್ಲ. ಎಕ್ಸ್ಪ್ಲನೇಷನ್ ಕೇಳದ ಪ್ರೀತಿಯೇ ನಿಜವಾದ ಪ್ರೀತಿ ಅಂತ ಅನ್ಸತ್ತೆ. ಹಾಗಾಗಿ ಎಲ್ಲರಿಗೂ ಅವರದ್ದೇ ಆದಂತಹ ಸ್ಪೇಸ್ ಇರುತ್ತೆ, ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಜೀವನ ಇರುತ್ತೆ. ಪ್ರೀತಿ ಅಂತಂದ್ರೆ ಪೊಸೆಸಿವ್ನೆಸ್ ಅನ್ನೋದಕ್ಕಿಂತ ಪ್ರೀತಿ ಅಂತಂದ್ರೆ ಪ್ರತಿಯೊಬ್ಬರ ಒಂದು ಸ್ವಾತಂತ್ರ್ಯದಲ್ಲಿ ವಿಹರಿಸೋದೇ ಒಂದು ಪ್ರೀತಿ ಅಂತ ಅನ್ಸತ್ತೆ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋ ಒಲವಿನ ಆಲಾಪದಲ್ಲಿ.

ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಒಳ್ಳೊಳ್ಳೆ ಗೀತೆಗಳ ಜೊತೆಯಲ್ಲಿ ಹಾಗೆ ನಮ್ಮ ಪಯಣ ಸಾಗ್ತಾ ಇದೆ. ನಾವಿವಾಗ ಮಾತಾಡಿದ್ವಿ ಏನಪ್ಪ ಅಂತಂದ್ರೆ ಪೊಸೆಸಿವ್ನೆಸ್ ಇರಬಾರ್ದು ಅಂತ. ಹಾಗೆ ಅದ್ರ ಬಗ್ಗೆನೆ ಮಾತಾಡ್ತಾ ಹೋದ್ರೆ ಈ ಒಂದು ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರದಲ್ಲಿ ಕೆಲವರು ಕೇಳ್ತಾರೆ, ಎಲ್ಲಿದ್ಯಾ, ಯಾರ ಜೊತೆ ಇದೆಯಾ, ಎಷ್ಟೊತ್ತಿಗೆ ಬರ್ತೀಯಾ, ಫ್ರೆಂಡ್ಸ್ ಜೊತೆ ಇದೆಯಾ, ಎಷ್ಟೊತ್ತಾಗತ್ತೆ, ಆಫೀಸಲ್ಲೇ ಇದೆಯಾ, ನಿಜ ಹೇಳು, ಇದೆಲ್ಲ ಮಾತು ಬರುತ್ತೆ. ಆದರೆ ನಿಜವಾಗಿ ಪ್ರೀತಿಸುವರು ಕೇಳೋರು ಏನಂತ ಕೇಳ್ತಾರೆ ಗೊತ್ತಾ? ಹುಷಾರಾಗಿರು, ಬೇಗ ಬಾ, ಊಟ ಮಾಡಿದ್ಯಾ, ಈ ಎಲ್ಲ ವಿಚಾರಗಳನ್ನ ಕೇಳ್ತಾ ಹೋಗ್ತಾರೆ. ಯಾಕಂದ್ರೆ ಪೊಸೆಸಿವ್ನೆಸ್ಗಿಂತ ಕೇರ್ ಅನ್ನೋದು ತುಂಬಾ ತುಂಬಾ ದೊಡ್ಡದಾಗತ್ತೆ, ಕಾಳಜಿ ಅನ್ನೋದು ತುಂಬಾ ದೊಡ್ಡದಾಗತ್ತೆ, ಕಂಟ್ರೋಲ್ಗಿಂತ ನಂಬಿಕೆ ದೊಡ್ಡದಾಗತ್ತೆ. ಪ್ರೀತಿ ಅಂತಂದ್ರೆ ಯಾವತ್ತೂ ಬಂಧನ ಅಲ್ಲ, ಅದೊಂದು ಭರವಸೆ. ಕೇಳಿ ಮತ್ತೊಂದು ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ಪ್ರೀತಿ ಅಂತ ಅಂದ ತಕ್ಷಣ, ಪ್ರೀತಿಯಲ್ಲಿ ನಂಬಿಕೆ ಅಂತ ಅಂದ ತಕ್ಷಣ ಎಲ್ಲರಿಗೂ ಹೊಳೆಯೋದೇನಪ್ಪ ಅಂತಂದ್ರೆ ಕಣ್ಣಿಂದ ಶುರುವಾಗಿ ಮನಸ್ಸಿನ ಆಳಕ್ಕೆ ಇಳಿಯತ್ತೆ ಪ್ರೀತಿ ಅಂತ. ಪ್ರೀತಿ ಕಣ್ಣಿನಿಂದ ಶುರುವಾಗಬಹುದು ಅಥವಾ ಒಂದು ಸ್ಮೈಲ್ನಿಂದ ಆರಂಭ ಆಗಬಹುದು, ಆದರೆ ಅದು ತುಂಬಾ ವರ್ಷಗಳ ಕಾಲ ಉಳಿಯೋದು ಯಾವ್ದರಿಂದ ಅಂತ ಗೊತ್ತಾ? ಅದೇ ನಂಬಿಕೆಯಿಂದ. ಪ್ರೀತಿಯಲ್ಲಿ ನಂಬಿಕೆನೇ ದೊಡ್ಡದು, ನಂಬಿಕೆನೇ ಪ್ರೀತಿ ಅಂತ ಅನ್ನಿಸ್ಬಹುದು ಒಂದೊಂದ್ಸರಿ ಸಹಜನೇ. ಕೈ ಹಿಡಿಯೋದಕ್ಕೆ ಸಾವಿರ ಜನ ಸಿಗಬಹುದು, ಆದರೆ ಜೀವನ ಪೂರ್ತಿ ಮನಸ್ಸು ಹಿಡಿದು ನಿಲ್ಲಿಸೋರು ತುಂಬಾ ಅಪರೂಪದಲ್ಲಿ ಅಪರೂಪ, ವಿರಳಾತಿ ವಿರಳ. ಅದೇ ಯಾರಪ್ಪ ಅಂತಂದ್ರೆ ನಾವು ನಮ್ಮನ್ನ ನಂಬಿದವರು. ಕೇಳಿ ಮತ್ತೊಂದು ಗೀತೆ ಪ್ರೀತಿಯ ಈ ಒಂದು ನಂಬಿಕೆಯ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಸ್ನೇಹಿತರೆ, ಇದು ಕನ್ನಡ ಕಾಮನ ಬಿಲ್ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಹಾಗೆ ಪಿಚ್ಚ ಪರ್ಫೆಕ್ಟ್ ಲವ್ ಸ್ಟೋರಿ ತರ, ನಾವು ಪ್ರೀತಿಯಲ್ಲಿ ನಂಬಿಕೆ ತರ, ಎಲ್ಲರಿಗೂ ಪರ್ಫೆಕ್ಟ್ ಲವ್ ಸ್ಟೋರಿ ಅಂತ ಸಿಗೋದಿಲ್ಲ. ಸಿನಿಮಾ ತರದ ಹ್ಯಾಪಿ ಎಂಡಿಂಗ್ ಕೂಡ ಇರದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಒಬ್ಬರನ್ನು ಕಳೆದುಕೊಳ್ಳುವ ಭಯಕ್ಕಿಂತ ಒಬ್ಬರನ್ನೊಬ್ಬರು ನಂಬುವ ಧೈರ್ಯ ತುಂಬಾ ದೊಡ್ಡದು ಅಂತ ನನಗನ್ಸುತ್ತೆ. ಅದೇ ನಿಜವಾದ ಪ್ರೀತಿ. ಯಾಕೆ ಭಯ ಪಡಬೇಕು ಒಬ್ಬರನ್ನ ಇನ್ನೊಬ್ಬರನ್ನ ಕಳ್ಕೊಳ್ತೀವಿ ಅಂತ? ಧೈರ್ಯವಾಗಿ ಹಾಗೆ ಜೀವನದಲ್ಲಿ ಒಟ್ಟಿಗೆ ಇರಬಹುದು ಅಂತ ಅನ್ನಿಸಬಹುದು. ಪ್ರೀತಿ ಸುಂದರವಾಗಿ ಇರಬಹುದು, ಆದರೆ ಟ್ರಸ್ಟ್ ಇದ್ದಾಗ ಮಾತ್ರ, ನಂಬಿಕೆ ಇದ್ದಾಗ ಮಾತ್ರ, ಫೇತ್ ಇದ್ದಾಗ ಮಾತ್ರ ಅದು ಶಾಶ್ವತವಾಗಿರುತ್ತೆ. ಕೇಳಿ ಮತ್ತೊಂದು ಗೀತೆ ಒಲವಿನ ಆಲಾಪದಲ್ಲಿ. ಈ ಒಂದು ಪ್ರೀತಿಯ ಗೀತೆ ನಿಮ್ಮೆಲ್ಲರಿಗಾಗಿ.

ಪ್ರೀತಿಯ ವಿಚಾರವನ್ನು ಮಾತಾಡ್ತಾ, ಪ್ರೀತಿಯಲ್ಲಿರೋ ನಂಬಿಕೆಯನ್ನು ಮಾತಾಡ್ತಾ ಹಾಗೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ ಸ್ನೇಹಿತರೆ. ಪ್ರೀತಿಸಿ, ಆದರೆ ಅದಕ್ಕಿಂತ ಹೆಚ್ಚು ಒಬ್ಬರನ್ನೊಬ್ಬರು ನಂಬುವಂಥದ್ದು ತುಂಬಾ ತುಂಬಾ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರೀತಿ ರಿಲೇಶನ್ಶಿಪ್ನ ಉಸಿರಾದರೆ ನಂಬಿಕೆ ಅದರ ಹಾರ್ಟ್ ಬೀಟ್ ಅಂತಾನೆ ಹೇಳಬಹುದು. ಇದು ಇವತ್ತಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಲವಿನ ಆಲಾಪ ಕಾರ್ಯಕ್ರಮದ ವಿಷಯವಾಗಿತ್ತು. ಮತ್ತೊಂದು ಮನಸ್ಸಿಗೆ

ಸುಭದ್ರವಾದ ವಿಷಯದೊಂದಿಗೆ ಮತ್ತೆ ಅತಿ ಶೀಘ್ರದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಮೈಲ್ ಮಾಡಿ, ಪ್ರೀತಿಯಲ್ಲಿ ನಂಬಿ, ಪ್ರೀತಿಯನ್ನ ನಂಬಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು, ನಿಮ್ಮ ದನಿಯಾಗಿದ್ದು ನಾನು ನಿಮ್ಮ ಗೆಳೆಯ ಪ್ರಶಾಂತ್.

ಸಮಯ ಆಗಿದೆ 9:15. ನೀವು ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ಇಂದಿನ ದಿನ ವಿಶೇಷ. ಪ್ರತಿ ವರ್ಷ ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತೆ. ಈ ದಿನವು ಬೆಳೆಯುತ್ತಿರುವ ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಚರ್ಚಿಸುವುದು ಮಾತ್ರವಲ್ಲದೆ ವೇಗವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳ ಕುರಿತು ಜಾಗೃತಿ ಮೂಡಿಸುವುದು, ಆರೋಗ್ಯ ಸೇವೆಗಳು, ಶಿಕ್ಷಣ, ಉದ್ಯೋಗ, ಪರಿಸರ, ಆಹಾರ ಭದ್ರತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲಿತ ಬಳಕೆಯಂತಹ ಸಮಸ್ಯೆಗಳು ಜನಸಂಖ್ಯಾ ಬೆಳವಣಿಗೆಗೆ ಸಂಭವಿಸಿವೆ. ಮತ್ತಷ್ಟು ಜನಸಂಖ್ಯಾ ದಿನದ ಬಗ್ಗೆ ಮಾತಾಡ್ತಾ ಸಾಗೋಣ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ.

ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 9:31. ನೀವು ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸುಕೋನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಜನಸಂಖ್ಯಾ ದಿನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಜಾಗತಿಕ ಜನಸಂಖ್ಯೆ ವೇಗವಾಗಿ ಏರಿಕೆಯಾಗುತ್ತಿರುವ ಸಮಯದಲ್ಲಿ ವಿಶ್ವ ಜನಸಂಖ್ಯಾ ದಿನ ಆಚರಿಸುವ ಮೂಲಕ ಈ ವಿಷಯದ ಬಗ್ಗೆ ಜಾಗತಿಕ ಚರ್ಚೆ ಮತ್ತು ಜಾಗೃತಿ ಅತ್ಯಗತ್ಯ ಅಂತ ಹೇಳಲಾಗುತ್ತೆ. ಈ ದಿನವು ಕುಟುಂಬ ಯೋಜನೆ, ಮಹಿಳೆಯರ ಆರೋಗ್ಯ, ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಲಿಂಗ ಸಮಾನತೆ ಹಾಗೂ ಯುವಕರಿಗೆ ಉತ್ತಮ ಅವಕಾಶಗಳನ್ನು ಒದಗಿಸುವುದು ವಿವಿಧ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ

0: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
1: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಆಗಿದೆ 9:57. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸುಕೂನ್ ಕೆ ಪಲ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇದರ ನಂತರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋಹತ್ತೆ.

ಸಮಯ ಆಗಿದೆ 10:05:07. ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಟ್ಟಿಗಿರೋದು ನಾನು ಭವ್ಯ ಗಿರೀಶ್. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನಂದ್ರೆ ಟ್ಯಾಗ್ ಅಂಡ್ ಜಾಬ್. ಅಂದ್ರೆ ಟೀಚರ್ ಅಂದ್ರೆ ತುಂಬಾ ಮಾತಾಡ್ತಾರೆ ಅಂತ ಹೇಳೋದು, ಡಾಕ್ಟರ್ ಅಂದ್ರೆ ತುಂಬಾ ಸಲಹೆ ಕೊಡ್ತಾನೆ ಅನ್ನೋದು, ಅಯ್ಯೋ ನಮ್ ಕೆಲ್ಸನೇ ನಮ್ಮ ಗುರ್ತಾಯ್ತಾ, ಕೆಲ್ಸ ಬೇರೆ ನಾವ್ ಬೇರೆ, ಆದ್ರೆ ಜನ ಮಿಕ್ಸ್ ಮಾಡ್ತಾರೆ. ನಿಮ್ಮ ಪ್ರೊಫೆಷನ್ಗೆ ಜನ ಯಾವ ಟ್ಯಾಗ್ ಕೊಟ್ಟಿದ್ದಾರೆ ಅದು ನಿಜಾನಾ? ಇದ್ರ ಬಗ್ಗೆ ನಿಮ್ಮ ಟ್ಯಾಗ್ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

ಸಮಯ ಆಗಿದೆ 10:17. ಕನಸಿನ ಲೋಕದಲ್ಲಿ ಮತ್ತಷ್ಟು ಸುಮಧುರವಾದ ಗೀತೆಗಳು, ಎಸ್ ಜಾನಕಿ ಅಮ್ಮನವರ ಗೀತೆಗಳನ್ನ ಕೇಳ್ತಾ ಸಾಗೋಣ.

ಸಮಯವಾಗಿದೆ 10:59. ನೀವು ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕನಸಿನ ಲೋಕದಲ್ಲಿ ಜಾನಕಿ ಅಮ್ಮನವರ ಗೀತೆಗಳ ಜೊತೆ ಸಾಗ್ತಾ ಇದ್ದೀವಿ.

ಸಮಯ ಆಗಿದೆ 10:39. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಎಸ್ ಜಾನಕಿ ಅಮ್ಮನವರ ಗೀತೆಗಳು.

ಸಮಯ ಆಗಿದೆ 10:53:25. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳು ನಿಮಗಾಗಿ.

ಸಮಯ ಆಗಿದೆ 11:21. ಇದೀಗ 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ನಂತರ 11:10 ನಾಳೆ ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ದೆಹಲಿಯ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ನಮ್ಮ ಮುಂದೆ ಒಂದು ಭವಿಷ್ಯವಿದೆ, ನಾಳೆ ಇದೆ, ಅದರ ಜೊತೆ ಜೊತೆಗೆ ಕನಸುಗಳಿವೆ, ಆಶಯಗಳಿವೆ, ಅವೆಲ್ಲವನ್ನ ಪೂರ್ಣಗೊಳಿಸುವತ್ತ ಹೆಜ್ಜೆ ಹಾಕೋಣ ಎನ್ನುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇನೆ. ನಿಮ್ಮ ಆರ್ಜೆ ಭವ್ಯಾ ಗಿರೀಶ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.